ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮುದ್ರಣ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಪ್ರೀತಿಯ ಕೇಳುಗರೆ, ನಮ್ಮ ಹಿಂದೂ ಸಂಪ್ರದಾಯಗಳು ಮರೆಯಾಗುತ್ತಿರುವ ಕಾಲಘಟ್ಟದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹರಿಕಥೆಯ ಕಾರ್ಯಕ್ರಮದಲ್ಲಿ ಶಿವಲೀಲೆಯ ಭೂಕೈಲಾಸ ಎನ್ನುವ ಒಂದು ಕಾರ್ಯಕ್ರಮ ನೀಡಲು ನಮ್ಮ ರೇಡಿಯೋ ಕೇಂದ್ರಕ್ಕೆ ಹಾಜರಿದ್ದಾರೆ ಶ್ರೀಯುತ ಬಲರಾಮ್ ಭಾಗವತರು. ಅಜಿತ್ನಹಳ್ಳಿ ಬಂಗಾರಪೇಟೆ ಗ್ರಾಮಾಂತರ ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ಸ್ವಾಗತ ಮೇಡಮ್.
0: ಹಾಗೆ ಶ್ರೀಯುತ ಮುನಿರಾಜು ಹಾರ್ಮೋನಿಯಂ ಪೆದ್ದಪಲ್ಲಿ ಗ್ರಾಮದಿಂದ ಹಾಜರಿದ್ದಾರೆ. ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಹಾಗೆ ಜೆ ಹೇಮಂತ್ ಕುಮಾರ್ ಕೀಬೋರ್ಡ್ ಪೊಗರುಪಲ್ಲಿ ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಹಾಗೆ ಶ್ರೀಯುತ ಅರಿನಾಥ್ ಬಾಬಾ ತಬಲಾ ಕುಪ್ಪಂ ಗ್ರಾಮದಿಂದ ಹಾಜರಿದ್ದಾರೆ. ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಬಲರಾಮ್ ಸರ್, ತಮ್ಮ ಒಂದು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಮುನ್ನೋಸೋಣ. ತಿಳಿಸ್ಕೊಳ್ಳಿ ತಮ್ಮ ಪರಿಚಯವನ್ನ.
1: ನಮ್ದು ಒಂದು ಪುಟ್ಟ ಗ್ರಾಮ ಅಜಿಪ್ನಹಳ್ಳಿ ಅಂತಕ್ಕಂಥ ಗ್ರಾಮ, ಬಂಗಾರಪೇಟೆ ತಾಲೂಕು. ಅದರಲ್ಲಿ ಎಷ್ಟೋ ಜನ ವಿದ್ವಾಂಸರು, ಸಂಗೀತ ವಿದ್ವಾಂಸರು, ಹರಿಕಥೆ ದಾಸರು ಇರತಕ್ಕಂಥ ಗ್ರಾಮ ನಮ್ದು. ಅದರಲ್ಲಿ ನಾನು ಚಿಕ್ಕವನಿಂದ ಕೂಡ ಸಂಗೀತ ಅಂದ್ರೆ, ಹರಿಕಥೆ ಅಂದ್ರೆ ಅದ್ರ ಮೇಲಿರ್ತಕ್ಕಂಥ ಅಭಿಮಾನದಿಂದ ನಮ್ಮ ಸಂಗೀತ ಗುರುಗಳಾಗಿರ್ತಕ್ಕಂಥ ಚಿನ್ನಕೋಟೆ ಗ್ರಾಮಸ್ಥರಾಗಿರ್ತಕ್ಕಂಥ ರವಿಕುಮಾರ್ ಸರ್ ಅವರತ್ರ ಒಂದು 15 ವರ್ಷಗಳ ಕಾಲ ಸಂಗೀತವನ್ನು ಅಭ್ಯಾಸ ಮಾಡಿ, ತದನಂತರ ಹರಿಕಥೆ ವಿದ್ವಾಂಸರಾಗಿರ್ತಕ್ಕಂಥ ಚೀಗಟಪಲ್ಲಿ ದಾಸರಾಗಿರ್ತಕ್ಕಂಥ ಕೇಶವಮೂರ್ತಿ ಭಾಗವತಾರ್ ಅವರಂತ ತಿರುಪತಿಯಲ್ಲಿ ಎಷ್ಟೋ ಹರಿಕಥೆ ಕಾರ್ಯಕ್ರಮಗಳನ್ನು ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಪ್ರಮುಖ ಗ್ರಾಮಗಳಲ್ಲಿ ಮಾಡಿರ್ತಕ್ಕಂಥ ಹಿರಿಯ ಕಲಾವಿದರು. ಆ ಗುರುಗಳ ಒಂದು ಸೇವೆಯಿಂದ ಅವರ ಹತ್ರ ನಾನು ಕೂಡ ಹರಿಕಥೆಯನ್ನ ಅಭ್ಯಾಸ ಮಾಡಿದ್ದು. ಸುಮಾರು ನಾನು ಈ ಸಂಗೀತ ಮತ್ತೆ ಈ ಹರಿಕಥೆ ಕಾರ್ಯಕ್ರಮಗಳಲ್ಲಿ ಸುಮಾರು 20 ವರ್ಷಗಳಿಂದ ನನಗೂ ಇದರ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಈ ದಿನ ಈ ಹರಿಕಥೆ ಯಾಕೆ ಕೇಳ್ಬೇಕು ಜನ, ಭಕ್ತಿ ಮಾರ್ಗ ಅಂದ್ರೆ ಏನು, ಪೂಜೆ ತೆಂಗಿನಕಾಯಿ ಹೊಡೆದು ಕರ್ಪೂರ ಅನ್ಸಿದ್ರೆ ಇದು ಮಾತ್ರನೇ ಪೂಜಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಭಿಷೇಕ ಮಾಡಿದ್ರೆ ಅಂತ. ಹಾಗಲ್ಲ, ಭಗವಂತನಿಗೆ ಬೇಕಾಗಿರೋದು ಮನಸ್ಸು. ಆ ಮನಸ್ಸನ್ನ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡೋದೇ ನಿಜವಾದಂತ ಭಕ್ತಿ. ಹಾಗಾಗಿ ಹರಿಕಥೆ ಅನ್ನೋದು ಭಕ್ತಿ ಮಾರ್ಗಕ್ಕೆ ಸಂಬಂಧಿಸಿರತಕ್ಕಂಥದ್ದು. ನಮ್ಮ ಪುರಾಣಗಳು, ವೇದಗಳು, ಹೀಗಾಗಿ ಭಕ್ತಿ ಕಥೆಗಳು, ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಶಿವಪುರಾಣ, ಶಿವಲೀಲೆಗಳು, ಶನಿಪ್ರಭಾವ, ಈ ತರ ಕಥೆಗಳನ್ನೆಲ್ಲ ಕೇಳಿದ್ರೆ ಆ ರಾಜರೆಲ್ಲ ಕೂಡ ಯಾವ ತರ ಪರಮಾತ್ಮನ ಲೀಲೆಯಿಂದ ಕಷ್ಟದಲ್ಲಿದ್ದರೆ ಕೂಡ ಸುಖವನ್ನು ಪಡೆದು ಜೀವನವನ್ನು ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದೇ ಈ ಭಕ್ತಿಯ ನಿಜವಾದ ಸ್ವರೂಪ. ಹಾಗಾಗಿ ಹರಿಕಥೆಯನ್ನ ಪ್ರತಿಯೊಬ್ಬರು ಕೂಡ ಕೇಳಬೇಕು. ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಹರಿಕಥೆಗಳ ಮುಖಾಂತರವಾಗಿ ಒಂದು ಹಾಸ್ಯ ಆಗಿರ್ಬೋದು, ಒಂದು ಭಕ್ತಿ ಹಾಡಾಗಿರ್ಬೋದು, ಕಥೆ ಮುಖಾಂತರವಾಗಿ ನಿಜವಾದದ್ದು ಯಾವುದು, ಭಕ್ತಿ ಅಂದ್ರೆ ಏನು, ನಾವು ಯಾವ ತರ ನಡ್ಕೊಳ್ಬೇಕು, ಯಾವ ತರ ನೋಡ್ಕೊಳ್ಬಾರ್ದು ಅಂತ ಈ ಹರಿಕಥೆಗಳು ನಮಗೆ ಕಲಿಸ್ತಾ ಇದೆ. ಇದು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಸಂಪ್ರದಾಯ ಹರಿಕಥೆ ಎಂಬುದು. ಹಾಗಾಗಿ ನಾನು ಇದೇ ಬಂಗಾರಪೇಟೆ ತಾಲೂಕಿನ ಅಜ್ಜಪ್ಪನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಗ್ರಾಜ್ಯುಯೇಷನ್ ಡಿಗ್ರಿ ಮಾಡಿಕೊಂಡಿದ್ರೇನು, ನನ್ನ ಒಂದು ಸನಾತನ ಧರ್ಮಕ್ಕೆ ನಾನು ಏನು ಸಮರ್ಪಣೆ ಮಾಡಬೇಕು, ನನ್ನಿಂದ ಏನಾಗುತ್ತೆ ಅದನ್ನ 4 ಜನಕ್ಕೆ ಒಣಬನಿಸೋಣ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಬೇರೆ ದೇಶದ ವ್ಯಾಮೋಹ ಎಷ್ಟಿದ್ರೇನು ನಮ್ಮ ಭಾರತೀಯ ಸಂಸ್ಕೃತಿ ತುಂಬಾ ಮುಖ್ಯ, ಅದೇ ನಮ್ಮ ಸನಾತನ ಧರ್ಮದು ಅಂತ ಪ್ರಪಂಚನೇ ಇವತ್ತು ಸಾರ್ತಾ ಇದೆ. ಹಾಗಾಗಿ ನಾವು ಹರಿಕಥೆ ಮುಖಾಂತರವಾಗಿ 4 ಜನಕ್ಕೆ ಒಳ್ಳೆಯ ಮಾತುಗಳಾಡೋಣ, ಒಳ್ಳೆಯದನ್ನೇ ತಿಳಿಸೋಣ ಅನ್ನೋದೇ ನನ್ನ ಉದ್ದೇಶ.
0: ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಈಗ ಕಾರ್ಯಕ್ರಮ ಶಿವಲೀಲೆಗಳಲ್ಲಿ ಮಹಾಭಕ್ತನಾಗಿರ್ತಕ್ಕಂಥ ರಾವಣೇಶ್ವರನ ಚರಿತ್ರೆಯಾಗಿರ್ತಕ್ಕಂಥ ಭೂ ಕೈಲಾಸ ಚರಿತ್ರೆ. ಈ ಭೂಲೋಕ ಕೈಲಾಸದಲ್ಲಿರ್ತಕ್ಕಂಥ ಆತ್ಮಲಿಂಗದಿಂದ ಈ ಭೂಮಿ ಕೈಲಾಸವಾಗಿ ಯಾವ ತರ ಮಾರ್ಪಟ್ಟಿದೆ ಎಂಬತಕ್ಕಂಥ ಕಥಾಭಾಗವೇ ಭೂ ಕೈಲಾಸ ಚರಿತ್ರೆ. ಇದನ್ನ ಗೋಕರ್ಣೇಶ್ವರ ಮಹತ್ಯ ಅಂತಾರೆ, ಮಹಾಬಲೇಶ್ವರ ಕ್ಷೇತ್ರ ಪುರಾಣ ಅಂತ ಹೇಳ್ತಾರೆ. ಈ ಕಥೆಯನ್ನು ಕೇಳಿದ್ರೆ ಲಿಂಗ ಪ್ರತಿಷ್ಠಾಪನ ಮಾಡತಕ್ಕಂಥ ಫಲ ಸಿಗುತ್ತೆ. ಹಾಗಾಗಿ ಮಹಾಬಲೇಶ್ವರ ಕ್ಷೇತ್ರ ಪುರಾಣ ದರ್ಶನ ಮಾಡಿದಂತ ಫಲ ಸಿಗುತ್ತೆ ಈ ಕಥೆಯ ಶ್ರವಣ ಮಾಡಿದ್ರೆ.
2: ಓ

ಭಗವತ್ ಸ್ವರೂಪರಾಗಿರ್ತಕ್ಕಂಥ ಭಕ್ತ ಮಹಾಶಯರೇ, ಶಿವಭಕ್ತಿಗಿಂತ ಮೀರಿದ ಭಕ್ತಿ ಮಾರ್ಗವಿಲ್ಲ. ಶಿವನೇ ಸರ್ವನೂ, ಶಿವನೇ ಶ್ರೇಷ್ಠನೆಂಬತಕ್ಕಂಥ ಶಿವಲೀಲೆಗಳಲ್ಲಿ ಭೂಕೈಲಾಸ ಎಂಬತಕ್ಕಂಥ ಚರಿತ್ರೆಯನ್ನ ಈ ದಿನ ಕಾರ್ಯಕ್ರಮದಲ್ಲಿ ಭೂಕೈಲಾಸ ಚರಿತ್ರೆಯ ಬಗ್ಗೆ, ಗೋಕರ್ಣ ಕ್ಷೇತ್ರದ ಬಗ್ಗೆ, ಮಹಿಮೆಗಳ ಬಗ್ಗೆ ಈ ದಿನ ನಾವು ತಿಳಿಯೋಣ. ಈ ದಿನ ಕಾರ್ಯಕ್ರಮದಲ್ಲಿ ಭೂಕೈಲಾಸ ಚರಿತ್ರೆ, ಈ ಕಾರ್ಯಕ್ರಮವನ್ನು ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 94 MHz ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇವರ ಮುಖಾಂತರವಾಗಿ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಪರಮಶಿವನ ಭಕ್ತನಾಗಿರ್ತಕ್ಕಂತ, ಮಹಾಭಕ್ತನಾಗಿರ್ತಕ್ಕಂತ ರಾವಣೇಶ್ವರನು ಕೈಲಾಸದಲ್ಲಿರ್ತಕ್ಕಂತ ಆತ್ಮಲಿಂಗವು ಯಾವ ತರವಾಗಿ ಭೂಲೋಕಕ್ಕೆ ಈ ಧರೆಗೆ ಇಳಿದಿದೆ ಅಂತಕ್ಕಂತ ಕಥಾಭಾಗವೇ ಈ ದಿನ ಭೂಕೈಲಾಸ ಚರಿತ್ರೆ. ಆ ಭೂಕೈಲಾಸ ಚರಿತ್ರೆ ಯಾವ ತರ ಇದೆ ಅಂದ್ರೆ, ಇಲ್ಲಿ ಮೆರವಪುರದೊಳಗೆ

ಕೈಲಾಸದೊಡೆಯನಾಗಿರ್ತಕ್ಕಂಥ ಪರಮೇಶ್ವರ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರಿ ಇಬ್ಬರೂ ಕೂಡ ಧ್ಯಾನದಲ್ಲಿರಬೇಕಾದ್ರೆ ಪ್ರಮದಗಣಗಳು ನಮಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಿದ್ದಾರೆ. ನಮಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಿರಬೇಕಾದ್ರೆ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತೀ ದೇವಿ ಆ ಪರಮೇಶ್ವರನ್ನು ಕಂಡು ಏನಂತ ಹೇಳ್ತಿದ್ದಾಳಂದ್ರೆ, ಇಲ್ಲಿ ಪರಮೇಶ್ವರ ಸ್ವಾಮಿ ನಿಮಗೆ ಅಭಿಷೇಕಗಳನ್ನು ಮಾಡಿ ವ್ರತಗಳನ್ನಾಚರಿಸಿ ಉಪವಾಸವಾದ್ರ ಇದ್ರೆ ಮಾತ್ರನೇ ಕರುಣಿಸ್ತೀರಾ ನೀವು, ಇಲ್ಲಂದ್ರೆ ಭಕ್ತರಿಗೆ ಸುಲಭವಾಗಿ ಪ್ರತ್ಯಕ್ಷವಾಗುವುದಿಲ್ಲವ ನೀವು ಅಂತ ಕೇಳ್ತಿರಬೇಕಾದ್ರೆ, ಆಗ ಪರಮೇಶ್ವರ ನಗುತ್ತಾ ಹೇಳ್ತಿದ್ದಾನೆ, ಪಾರ್ವತಿ ಜಗನ್ಮಾತೆಯಾಗಿರ್ತಕ್ಕಂತ ನಿನಗೆ ಈ ಪ್ರಪಂಚದಲ್ಲಿ ಅಣು ಕೂಡ ಅಣುವಿನ ಅರಿವು ನಿನಗಿದೆ, ಈ ಪ್ರಪಂಚದಲ್ಲಿ ತಿಳಿದಿರ್ತಕ್ಕಂತ ಯಾವುದು ಇಲ್ಲ ನಿನ್ನ ಹತ್ರ. ಹಾಗಿರ್ಬೇಕಾದ್ರೆ ಅದನ್ನು ನೀನು ಪ್ರಶ್ನೆ ಕೇಳ್ತಿದ್ಯಾ ಅಂದ್ರೆ ಅದಕ್ಕೇನೋ ಅರ್ಥ ಇರಬೇಕಂತ ಹೇಳ್ತಾ ಏನ್ ಹೇಳ್ತಾ ಇದ್ದಾರಂದ್ರೆ, ಪರಮೇಶ್ವರ ನಗುತ್ತಾ ಹೇಳ್ತಿದ್ದಾನೆ, ಪಾರ್ವತಿ ನನಗೆ ಅಭಿಷೇಕ ಅವಸರ ಇಲ್ಲ, ಉಪವಾಸಗಳು ಅವಸರ ಇಲ್ಲ ನನಗೆ, ಭಕ್ತರು ನನ್ನ ನಿಶ್ಚಲವಾದ ಮನಸ್ಸಿನಿಂದ ಯಾರಾದ್ರೂ ನನ್ನ ಧ್ಯಾನಿಸ್ತಾರೋ ಅವ್ರಿಗೆ ನಾನು ಪ್ರತ್ಯಕ್ಷ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಭೂಲೋಕದ ಕಡೆಗೆ ಕೈ ಮಾಡಿ ತೋರಿಸ್ತಾ ಇದ್ದಾನೆ ಪರಮೇಶ್ವರ ಪಾರ್ವತಿ. ಅದಿಗೋ ಅಲ್ಲಿ ನೋಡಲ್ಲಿ, ಆ ದಕ್ಷಿಣ ಸಮುದ್ರ ತೀರದಲ್ಲಿ ಒಬ್ಬ ಆಕೆ ಭಕ್ತಿ ಪರವಶಳಾಗಿ ಯಾವ ತರ ನನ್ನ ಕೀರ್ತಿಸ್ತಿದ್ದಾಳೋ ಧ್ಯಾನಿಸ್ತಿದ್ದಾಳೋ ನೋಡು ಅಂತ ಹೇಳ್ತಿರ್ಬೇಕಾದ್ರೆ, ಆಗ ಆ ಪಾರ್ವತೀ ದೇವಿ ದಕ್ಷಿಣ ಸಮುದ್ರ ತೀರದ ಕಡೆ ಭೂಲೋಕದ ಕಡೆ ನೋಡ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಬ್ರಹ್ಮಮಾನಸ ಪುತ್ರನಾಗಿರ್ತಕ್ಕಂಥ ರಾವಣೇಶ್ವರನ ತಾಯಿ ಆಗಿರ್ತಕ್ಕಂಥ ಕೈಕಸಿ ಸಮುದ್ರ ತೀರದಲ್ಲಿ ಸೈಕತಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮರಳಿನಿಂದ ಮಾಡಿರ್ತಕ್ಕಂಥ ಸೈಕತಲಿಂಗಕ್ಕೆ ಬಿಲ್ವಪತ್ರಗಳನ್ನಿಟ್ಟು ಪೂಜಾ ಸಾಮಗ್ರಿಯನ್ನಿಟ್ಟು ಆ ಪರಮೇಶ್ವರನು ಈ ತರ ಧ್ಯಾನಿಸ್ತಾ ಇದ್ದಾಳೆ. ಆ ತಾಯಿ ಯಾವ ತರ ಧ್ಯಾನಿಸ್ತಿದ್ದಾಳೆ ಅಂದ್ರೆ,

ಬ್ರಹ್ಮ ಮಾನಸ ಪುತ್ರನಾಗಿರ್ತಕ್ಕಂತ ರಾವಣೇಶ್ವರನ ತಾಯಿಯಾದ ಕೈಕಸಿ ಪರಮೇಶ್ವರನ ಬಗ್ಗೆ ತಪವನ್ನ ಆಚರಿಸ್ತಾ ಇದ್ದಾಳೆ. ಕಾರಣ ಏನಂದ್ರೆ, ತಂದೆ ತಾಯಿ ಮಾಡ್ತಕ್ಕಂತ ಪುಣ್ಯ ಮಕ್ಕಳಿಗೆ ಎಂಬತಕ್ಕಂಥದ್ದು. ರಾವಣೇಶ್ವರನಿಗೆ ಕೆಟ್ಟೆಸರು ಅಂದ್ರೆ, ಎಲ್ಲಿ ನೋಡಿದ್ರೇನು ರಾವಣೇಶ್ವರನು ಕೆಟ್ಟೆಸರು ತಗೊಳ್ತಾ ಇದ್ದಾನೆ ಅಂತ ಜಗನ್ಮಾತೆಯಾಗಿರ್ತಕ್ಕಂಥ ಪರಮೇಶ್ವರನ ಆಶೀರ್ವಾದದಿಂದ ಕೈಕಸಿ ನನ್ನ ಮಗನು ಇನ್ನೂ ಮಹಾಬಲವಂತನಾಗ್ಬೇಕಂತ ಆ ಕೈಕಸಿ ಈ ತರ ಆ ಮಗನಿಗೋಸ್ಕರ ತಪವನ್ನ ಆಚರಿಸ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾರೆ ದಾಸರಿಲ್ಲಿ, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು, ಸತ್ಯ ಸದಾಚಾರ ಇಲ್ಲದವನು 10,000 ತಪವ ಮಾಡಿ ಫಲವೇನು ಅಂತಾರೆ ನಮ್ಮ ದಾಸರು. ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ತಂದೆ ತಾಯಿಗಿಂತ ಈ ಪ್ರಪಂಚದಲ್ಲಿ ದೇವರು ಬೇರೆ ಯಾರೂ ಇಲ್ಲ. ಆ ತಂದೆ ತಾಯಿಗಳನ್ನೇ ದೇವರಾಗಿ ಕಾಣಬೇಕಂತ ಆ ತಾಯಿ ಆಗಿರ್ತಕ್ಕಂಥ ಕೈಕಸಿ ಆ ಲಂಕಾ ನಗರದಲ್ಲಿ ಈ ತರ ಪರಮೇಶ್ವರನ ಬಗ್ಗೆ ತಪವನ್ನ ಆಚರಿಸ್ತಾ ಇದ್ದಾಳೆ. ಹಾಗಿರ್ಬೇಕಾದ್ರೆ ಆಗ ಆ ಕೈಕಸಿ ದಕ್ಷಿಣ ಸಮುದ್ರ ತೀರ ಲಂಕಾ ನಗರದಲ್ಲಿ, ಅಂದ್ರೆ ಆ ಲಂಕಾ ನಗರ ಯಾವ ತರ ಏರ್ಪಟ್ಟಿದೆ ಅಂದ್ರೆ, ಇಲ್ಲಿ ಹೇಳ್ತಾರೆ ದೇವಲೋಕದಲ್ಲಿ ಆದಿಶೇಷನಿಗೆ ವಾಯುದೇವನಿಗೆ ಇಬ್ಬರು ಕೂಡ ನಾನೇ ಬಲಸ್ಥ ಎಂಬ ಅಹಂಕಾರ ಬೆಳೆದು ಇಬ್ಬರು ಕೂಡ ಏನ್ ಮಾಡ್ತಿದ್ದಾರಂದ್ರೆ ನಾನೇ ಬಲಸ್ಥನಂತಿದ್ರೆ, ಆಗ ಮೇರು ಪರ್ವತ ಶಿಖರವನ್ನ ಆದಿಶೇಷನು ತನ್ನ ಬಾಲದಿಂದ ಆ ಪರ್ವತವನ್ನು ಗಟ್ಟಿಯಾಗಿ ಪ್ರದಕ್ಷಿಣೆ ಮಾಡಿ ಬಲದಿಂದ ಹಿಡಿದುಕೊಂಡಿರ್ಬೇಕಾದ್ರೆ ವಾಯುದೇವನನ್ನು ನೋಡಿ ಹೇಳ್ತಿದ್ದಾನೆ, ವಾಯುದೇವ ನೀನೇ ಬಲಸ್ಥನಂತಿದ್ಯಲ್ಲ, ಹಾಗಾದ್ರೆ ನನ್ನ ಹಿಡಿತವನ್ನು ಬಿಡಿಸಿ ನೋಡಣ್ಣ ಅಂತ ಹೇಳ್ತಿರ್ಬೇಕಾದ್ರೆ, ಆಗ ವಾಯುದೇವನು ಝಂಜುಮಾರುತವೆಂಬ ಗಾಳಿಯನ್ನು ಬೀಸ್ತಾ ಇದ್ದಾನೆ ಹೋರಂತ. ಆಗ ಆ ಮೆರುಪರ್ವತ ಶಿಖರವು ಅರ್ಧ ಪರ್ವತವು ಮುರಿದಿ ದಕ್ಷಿಣ ಸಮುದ್ರಕ್ಕೆ ಬಿದ್ದಿದೆ. ಆ ಬಿದ್ದ ಭೂಭಾಗವೇ ಲಂಕಾನಗರ. ಆ ಲಂಕಾನಗರ ರಾವಣೇಶ್ವರನು ಪರಿಪಾಲನೆ ಮಾಡುವ ಸಮಯಕ್ಕೆ ಯಾವ ತರ ಇದೆ ಅಂದ್ರೆ, ಇಲ್ಲಿ ಹೇಳ್ತಾರೆ ಷಷ್ಟಿರ್ಯೋಜನ ವಿಸ್ತೀರ್ಣಂ ಶತಯೋಜನಂ ಉನ್ನತಂ ಅಷ್ಟದ್ವಾರ ಪುರಿ ಲಂಕಾ ಸಪ್ತ ಪ್ರಾಕಾರ ಶೋಭಿತಂ ತ್ರಿಕೋಟಿ ಕಂಟಕಂಚೈವ ನವಕೋಟಿ ಶಿವಾಲಯ ಚಾತುರ್ಲಕ್ಷಣಾಂಚ ವೀದಿನಾಂ ರಾವಣೇನ ಸುರಕ್ಷಿತಂ. ಲಂಕಾನಗರವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ರಾವಣೇಶ್ವರ. ಒಂದು ದಿನ ಆ ರಾವಣೇಶ್ವರನ ಸಿಂಹಾಸನದ ಮೇಲೆ ಕುಳಿತಿರ್ಬೇಕಾದ್ರೆ ತನ್ನ

ಮಂತ್ರಿಯಾಗಿರ್ತಕ್ಕಂತ ಆ ಪ್ರಹಸ್ತನನ್ನು ನೋಡಿ ಈ ತರ ಹೇಳ್ತಾ ಇದ್ದಾನೆ. ಪ್ರಹಸ್ತ, ಏಳೇಳು 14 ಲೋಕಗಳನ್ನು ನಾವು ಗೆದ್ದಿದ್ದೀವ, ನಮ್ಮ ಶೌರ್ಯ ಸಾಹಸಗಳನ್ನು ಎಲ್ಲೆಲ್ಲಿ ಮುಗಿಸ್ತಾ ಇದ್ದೀರಾ, ನನ್ನ ಬಗ್ಗೆ ಎಲ್ಲರೂ ಹೊಗಳ್ತಾ ಇದ್ದಾರಾ ಅಂತ ಈ ವಿಧವಾಗಿ ಕೇಳ್ತಾ ಇರಬೇಕಾದ್ರೆ, ಆಗ ಪ್ರಹಸ್ತನು ಏನ್ ಮಾಡ್ತಿದ್ದಾನಂದ್ರೆ, ಮಹಾರಾಜ, ಏಳೇಳು 14 ಲೋಕಗಳಲ್ಲಿ 13 ಲೋಕಗಳು ಮಾತ್ರ ನಮ್ಮ ಸ್ವಂತ, ಇನ್ನ ಒಂದು ಲೋಕವಾಗಿರ್ತಕ್ಕಂಥ ದೇವಲೋಕ ಇನ್ನ ನಮ್ಮ ಸ್ವಂತವಾಗ್ಲಿಲ್ಲ. ಹಾಗೆ ಹೇಳಬೇಕಾದ್ರೆ ರಾವಣೇಶ್ವರನ್ ಏನಂತಿದ್ದಾನಂದ್ರೆ, ಪ್ರಹಸ್ತ ಪ್ರಕಟಿಸು ಯುದ್ಧವನ್ನ ಸಾರೋರ ಮೇಲೆ ಅಂತ ಹೇಳ್ತಾ ಏನ್ ಮಾಡ್ತಿದ್ದಾನಂದ್ರೆ, ಪ್ರಯಾಣವಾಗುವುದಕ್ಕೆ ಎದುರ್ತಾ ಇದ್ರೆ ಆ ಸಭೆಯಲ್ಲಿ ಕುಳಿತಿದ್ದ ರಾವಣೇಶ್ವರನ ತಮ್ಮನಾಗಿರ್ತಕ್ಕಂತ ವಿಭೀಷಣ ಮೇಲಕ್ಕೆದ್ದು ಹೇಳ್ತಾ ಇದ್ದಾನೆ. ಅಣ್ಣ, ಯಾವ ತರ ಹೇಳ್ತಿದ್ದಾನಂದ್ರೆ,

0: ಅನ್ನ ಹಾವಿನ ಬಾಯೊಳಗಿನ ಕಪ್ಪೆ ಹಸಿದು ಹಾರಾಡುವ ನೊನಕ್ಕೆ ಆಸೆ ಪಡುವಂತೆ ಶೂಲಕ್ಕೇರುವ ಕಲ್ಲ ಆಳು ತುಪ್ಪವನುಂಡು ಲೆಸುಕಾಲ ಬಾಲುವನು ಕೂಡಲ ಸಂಗಮ ದೇವ ಅಂತ ಹೇಳ್ತಿದ್ರೆ ಈ ರಾವಣೇಶ್ವರ ಏನಂತಿದ್ದಾನೆ, ತನ್ನ ತಮ್ಮನಾಗಿರ್ತಕ್ಕಂಥ ವಿಭೀಷಣನ್ನು ನೋಡಿ ಏನ್ ಹೇಳ್ತಿದ್ದಾನಂದ್ರೆ, ಛೀ ಕುಲ ದ್ರೋಹಿ
1: ಶ್ರೀಕಂಠ ಕರುಣೆಯಂ ಚಿಂತೆಯಲ್ಲವ ಹರಸಿ ಸಿರಿಹರಸರ ಜಯಸಿ ಧರಣಿಯೊಳಗೆ

ಆಧಿಪತ್ಯವು ಲಭ್ಯವಾಗಿದೆ ಎನಗೆ ಸರಿಸಮರು ಎನಗುಂಟೆ ಸರ್ವಲೋಕದೋ ಸರಿಸಮರು ಎನಗುಂಟೆ ಸರ್ವಲೋಕದೋ ಕುಲದ್ರೋಹಿ ನಿನ್ನ ಸಲಹೆ ನನಗೆ ಬೇಕಾಗಿಲ್ಲ ಅಂತ ಏನ್ ಹೇಳ್ತಿದ್ದನಂದ್ರೆ ಪ್ರಹಸ್ತ ಪ್ರಕಟಿಸುವ ಯುದ್ಧವನ್ನ ಸಾರು ಯುದ್ಧವನ್ನ ದೇವತೆಗಳ ಮೇಲೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ ರಾವಣೇಶ್ವರ ರಾಜ್ಯಭಾರವನ್ನೆಲ್ಲ ಮಂತ್ರಿಗೊಪ್ಪಗಿಸಿ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ ಸ್ವಾಮಿ ಯುದ್ಧ ಸಾರದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ತ್ರಿಲೋಕ ಸಂಚಾರಿಗಳಾಗಿರ್ತಕ್ಕಂತ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ ರಾವಣೇಶ್ವರಿಗೆ ಎದುರಾಗಿ ಬರ್ತಾ ಇದ್ದಾರೆ ಆ ನಾರದ ನಾರಾಯಣ ಮಂತ್ರವನ್ನು ಪಠಿಸುತ್ತಾ ನೇರವಾಗಿ ಬರ್ತಾ

ನಾರಾಯಣ ನಾಮಸ್ಮರಣೆ ಮಾಡ್ತಾ ನೇರವಾಗಿ ರಾವಣೇಶ್ವರನಿಗೆ ಎದುರಾಗಿ ಬರ್ತಿದ್ದಾನೆ. ದೂರದಿಂದಲೇ ನೋಡಿದ ರಾವಣೇಶ್ವರ ಈ ನಾರದ ಮಹರ್ಷಿಗಳನ್ನ, ಅಯ್ಯೋ ಈ ಬೈರಾಗಿ ಬರ್ತಿದ್ದಾನಲ್ಲ, ಇನ್ನೇನು ಗ್ರಹಚಾರವೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ನಾರದ ಮಹರ್ಷಿಗಳು ರಾವಣೇಶ್ವರನ ನೋಡಿ ಏನ್ ಹೇಳ್ತಿದ್ದಾರಂದ್ರೆ, ರಾವಣ ಎಲ್ಲಿಗೆ ನಿನ್ನ ಪ್ರಯಾಣ ಅಂದಿದ್ದಾನೆ. ಅಯ್ಯೋ ಸುಭ ನುಡಿಯೋ ಸೋಮ ಅಂದ್ರೆ ಗೂಬಾಯ ನೋಡೋ ಮಾಮ ಅಂದಂಗಾಯ್ತು ಅಂತ ರಾವಣೇಶ್ವರನ ತಿಳ್ಕೊಳ್ತಾ ನೇರವಾಗಿ ಬರ್ತಿದ್ದಾನೆ. ಆಗ ಅದೇ ಸಮಯಕ್ಕಿಲ್ಲಿ ಏನಾಗಿದೆ ಅಂದ್ರೆ, ದೇವಾನುದೇವತೆಗಳೆಲ್ಲ ಕೂಡ ದೇವಲೋಕದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ರಾವಣೇಶ್ವರನೇನೋ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಅವರ ತಾಯಿ ಕೈಕಸಿ ಮಗನಿಗೆ ಒಳ್ಳೆ ಹೆಸರು ಬರಬೇಕು, ಕೀರ್ತಿ ಬರಬೇಕಂತ, ಇನ್ನ ಮಹಾಬಲಸ್ಥನಾಗ್ಬೇಕಂತ ಆ ತಾಯಿಯೇನೋ ಶಿವನ ಬಗ್ಗೆ ತಪವನ್ನ ಆಚರಿಸ್ತಾ ಇದ್ದಾಳೆ. ಈ ತಪಸ್ಸೇನಾದರೂ ಫಲಿಸಿದೆ ಅಂದ್ರೆ ರಾವಣೇಶ್ವರ ಇನ್ನ ಮಹಾಬಲಸ್ಥನಾಗ್ತಾನೆ. ಆ ತಪವನ್ನು ಭಂಗ ಮಾಡಬೇಕಂತ ಏನ್ ಮಾಡ್ತಿದ್ದಾರಂದ್ರೆ, ದೇವಾನುದೇವತೆಗಳೆಲ್ಲ ಕೂಡ ಮಾತಾಡ್ಕೊಳ್ತಾ ಹೇಳ್ತಿದ್ದಾರೆ, ಸಮುದ್ರನ ಹತ್ರ ಹೋಗಿ ಆ ವ್ರತಭಂಗ ಮಾಡೋಣ ನಾವಂತ ಹೇಳ್ತಾ ನೇರವಾಗಿ ಸಮುದ್ರದ ಬಳಿಗೆ ಬಂದಿದ್ದಾರೆ. ಹೌದು, ಆ ಸಮುದ್ರ ಬಳಿಗೆ ಬಂದಿದ್ದಾರಲ್ಲ, ಆ ಸಮುದ್ರನನ್ನು ನೋಡಿ ಹೇಳ್ತಿದ್ದಾರೆ ಹೀಗೆ, ಸಮುದ್ರ ಆ ಕೈಕಸಿಯ ಪೂಜೆ ವ್ರತಭಂಗ ಮಾಡಬೇಕು ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಅದೇ ಸಂದರ್ಭದಲ್ಲಿ ಸಮುದ್ರನು ಒಂದು ದೊಡ್ಡದಾದ ಅಲೆಯನ್ನು ಬಿಟ್ಟಿದ್ದಾನಷ್ಟೇ. ಆ ಅಲೆ ನೇರವಾಗಿ ಬಂದು ಕೈಕಸಿ ಮುಂದಿರ್ತಕ್ಕಂತ ಸೈಕತ ಲಿಂಗವು ಪೂಜಾ ಸಾಮಗ್ರಿ ಎಲ್ಲ ಕೂಡ ಬಂದು ಆ ಅಲೆ ಸಮುದ್ರದಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟಿದೆ. ಆ ಕೈಕಸಿ ಕಣ್ತೆಗೆದು ನೋಡ್ತಿದ್ದಾಳೆ.

ಸ್ವಾಮಿ. ಪರಮೇಶ್ವರ, ನನ್ನ ಪೂಜೆಯೇ ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಯಾಕೆ ಬದುಕಬೇಕಿನ್ನ? ಬೇಡ ಸ್ವಾಮಿ, ಈ ಜೀವನ ಸಾಕಾಗಿದೆ ನನಗಿನ್ನ, ಈ ಜೀವನವನ್ನು ತೊರೀಬೇಕು ನಾನಂತ. ನಾನು ನೀನು ಇರಬಾರ್ದಂತ ಏನ್ ಮಾಡ್ತಿದ್ದಾಳಂದ್ರೆ ಆ ಕೈ ಕಸಿ ನೇರವಾಗಿ ಆ ಸಮುದ್ರದಲ್ಲಿ ಬೀಳೋದಕ್ಕೆ ಹೋಗ್ತಾ ಇದ್ರೆ ಅದೇ ಸಮಯವನ್ನು ಕಂಡ ನಾರದ ಮಹರ್ಷಿಗಳು ನೇರವಾಗಿ ಅಲ್ಲಿಗೆ ಆ ಬಳಿಗೆ ಬರ್ತಾ ಇದ್ದಾರೆ, ಸಮುದ್ರದ ಬಳಿಗೆ. ನಾರಾಯಣ ನಾರಾಯಣ ನಾರಾಯಣ ನಾರಾಯಣ. ಕೈಕಸಿಯನ್ನು ಕಂಡು ನಾರದ ಮಹರ್ಷಿಗಳು ಈ ತರ ಹೇಳ್ತಿದ್ದಾರೆ, ಅಮ್ಮ ಕೈಕಸಿ ಸ್ವಲ್ಪ ತಾಳು ತಾಯಿ. ಅಲ್ಲಮ್ಮ, ಸಮುದ್ರದಲ್ಲಿ ಬೀಳೋದಕ್ಕೆ ಹೋಗ್ತಾ ಇದೆಯಲ್ಲ ನೀನು, ಪಂಚಭೂತಗಳು ಅದರ ಕರ್ತವ್ಯ ಅದು ಮಾಡುತ್ತಮ್ಮ. ನೀರಿಗೆ ಮುಳುಗಿಸೋ ಗುಣ ಇದೆ, ಬೆಂಕಿಗೆ ಸುಡೋ ಗುಣ ಇದೆ, ಗಾಳಿಗೆ ಬೀಸೋ ಗುಣ ಇದೆ ಅಮ್ಮ, ಸ್ವಲ್ಪ ತಾಳು. ಇಷ್ಟಕ್ಕೂ ನೀನು ಏನಮ್ಮ ಮಾಡ್ತಾ ಇದೀಯ ಅಂದ್ರೆ ಸ್ವಾಮಿ. ನಾರದ ಮಹರ್ಷಿಗಳೇ, ನಾನ್ ಯಾಕಿನ್ನ ಜೀವಿಸ್ಬೇಕು? ಹಾ, ಪರಮೇಶ್ವರನಿಗೆ ನನ್ನ ಪೂಜೆ ಇಷ್ಟ ಆಗಿಲ್ಲ ಅಂತ ಅಳುತ್ತಾ ಹೇಳ್ತಿರ್ಬೇಕಾದ್ರೆ, ಅಮ್ಮ ಇಷ್ಟಕ್ಕೂ ನೀನು ಪೂಜೆ ಮಾಡದಿರ್ತಕ್ಕಂತ ಆ ಶಿವಲಿಂಗ ಯಾವ ತರಹದ ಲಿಂಗವಮ್ಮ? ಕೈಕಸಿ ಹೇಳ್ತಿದ್ದಾಳೆ ಸ್ವಾಮಿ, ಮರಳಿನಲ್ಲಿ ಮಾಡಿರ್ತಕ್ಕಂತ ಸೈಕತ ಲಿಂಗಕ್ಕೆ ನಾನು ಪೂಜಿಸ್ತಾ ಇದ್ದೀನಿ. ಹಾಗೆ ಹೇಳ್ತಾನೆ, ಅಲ್ಲಮ್ಮ ಕೈಕಸಿ, ರಾಜಮಾತೆ ಆಗಿರ್ತಕ್ಕಂತ ನೀನು, ಮಹಾಶಿವಭಕ್ತನಾಗಿರ್ತಕ್ಕಂತ ನಿನ್ನ ಮಗ ರಾವಣೇಶ್ವರನು ಇರ್ಬೇಕಾದ್ರೆ ನೀನು ಹೋಗಿ ಸೈಕತ ಲಿಂಗಕ್ಕೆ ಪೂಜೆ ಮಾಡೋದ? ಅಮ್ಮ ನೀನು ಯಾವ ಲಿಂಗಕ್ಕೆ ಪೂಜೆ ಮಾಡ್ಬೇಕಂದ್ರೆ ಸಾಕ್ಷಾತ್ ಪರಮೇಶ್ವರನ ಆತ್ಮಲಿಂಗಕ್ಕೆ ಪೂಜೆ ಮಾಡ್ಬೇಕಮ್ಮ. ಹಾ, ಪರಮೇಶ್ವರನ ಆತ್ಮಲಿಂಗವು ನಿನ್ನ ಮಗನಾಗಿರ್ತಕ್ಕಂತ ರಾವಣೇಶ್ವರ ಶಿವನನ್ನು ಮೆಪ್ಪಿಸಿ ಆತ್ಮಲಿಂಗವನ್ನು ಪಡೆಯುವಂತ ಶಕ್ತಿ ಭಕ್ತಿ ನಿನ್ನ ಮಗನಲ್ಲಿದೆಯಮ್ಮ, ನೀನ್ ಯಾಕೆ ಚಿಂತಿಸ್ತೀಯ ಅಂತ ಈ ತರ ಈ ಸಂಭಾಷಣೆ ನಡೀತಾ ಇರ್ಬೇಕಾದ್ರೆ ಆಗ ರಾವಣೇಶ್ವರನು ಕೂಡ ತಾಯಿ ಸಮುದ್ರದಲ್ಲಿ ಬಿಡ್ತಾ ಇದ್ದಾಳೆ ಎಂಬತಕ್ಕಂತ ವಿಷಯವನ್ನು ಗ್ರಹಿಸಿ ನೇರವಾಗಿ ಆ ರಾವಣೇಶ್ವರನು ಕೂಡ ಬರ್ತಾ ಇದ್ದಾನೆ. ಹಾಗೆ ಹೇಳ್ತಿದ್ದಾಳೆ ಕೈಕಸಿ, ಕುಮಾರ ರಾವಣೇಶ್ವರ, ನಾನು ಆ ಪರಮೇಶ್ವರನ ಆತ್ಮಲಿಂಗಕ್ಕೆ ನಾನು ಪೂಜಿಸಬೇಕು. ಅಯ್ಯ, ನನಗೆ ಮೋಕ್ಷ ದಾರಿಯನ್ನು ನೀಡ್ತಕ್ಕಂತ ಮಕ್ಕಳು ಮುಖ್ಯ. ಯಾಕಂದ್ರೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಹುಟ್ಟಿದ್ರೆ ಮಾತ್ರನೇ ತಂದೆ ತಾಯಿ ಕೂಡ ಮೋಕ್ಷ ಸಿಗೋದಂತೆ. ನಾನು ಪರಮೇಶ್ವರನ ಆತ್ಮಲಿಂಗಕ್ಕೆ ಪೂಜಿಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆಗ ರಾವಣೇಶ್ವರ ಹೇಳ್ತಿದ್ದಾನೆ, ಅಮ್ಮ ಯಾಕಮ್ಮ ಚಿಂತೆ ಮಾಡ್ತೀಯ ಅಮ್ಮ ಅಂತ ಏನ್ ಹೇಳ್ತಾ ಇದಾರಂದ್ರೆ

ತಾಯಿ ನಿನ್ನ ಬಯಕೆ ತೀರಿಸುವ ಭಾಗ್ಯ ನನ್ನದಲ್ವಾ ಅಂತ ಹೇಳ್ತಾ ಆ ರಾವಣೇಶ್ವರ ಏನ್ ಮಾಡ್ತಿದ್ದಾನಂದ್ರೆ ಕಾಷಾಯ ವಸ್ತ್ರಗಳನ್ನು ಧರಿಸಿ ಮಂತ್ರಿಗೆ ರಾಜ್ಯಭಾರವನ್ನೊಪ್ಪಿಸಿ ಅಮ್ಮ ಅಂತ ಆ ಕೈಕಸಿಯ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ಪ್ರಯಾಣವಾಗಿ ಆ ಶಿವನ ಬಗ್ಗೆ ತಪವನ್ನಾಚರಿಸುವುದಕ್ಕೆ ಹಿಮಾಲಯಕ್ಕೆ

ರಾವಣೇಶ್ವರ ಕೈಲಾಸ ಪರ್ವತದ ಬಳಿ ಹೋಗಿ ಏಕಾಂಗಾಸ್ತನಾಗಿ ಪರಮೇಶ್ವರನ ಬಗ್ಗೆ ತಪವನ್ನಾಚರಿಸ್ತಾ ಇದ್ದಾನೆ. ಏಕಾಂಗಾಸ್ತನಾಗಿ ಶಿವಧ್ಯಾನದಲ್ಲಿ ಆ ಶಿವನ ಬಗ್ಗೆ ತಪವನ್ನಾಚರಿಸ್ತಾ ಇದ್ದಾನೆ. ಯಾವ ತರ ಅಂದ್ರೆ,

ಆ ರಾವಣೇಶ್ವರ ಓಂ ನಮ ಶಿವಾಯ ಅಂತಕ್ಕಂತ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಯೋಗ ಸಾಧಕನಾಗಿ ಆ ಪರಮೇಶ್ವರನ ಮಹಾಭಕ್ತನಾಗಿರ್ತಕ್ಕಂತ ರಾವಣೇಶ್ವರ ತಪವನ್ನ ಆಚರಿಸ್ತಾ ಇರಬೇಕಾದ್ರೆ ತಪವನ್ನ ಆಚರಿಸ್ತಾ ಇರ್ತಕ್ಕಂತ ರಾವಣೇಶ್ವರನ ಕಂಡ ನಾರದ ಮಹರ್ಷಿಗಳು ಗಗನ ಮಾರ್ಗದಲ್ಲಿ ಹೋಗ್ತಿರ್ಬೇಕಾದ್ರೆ ರಾವಣೇಶ್ವರನ ಕಂಡ ನಾರದ ಮಹರ್ಷಿಗಳು ಹೇಳ್ತಿದ್ದಾರಂದ್ರೆ ಓಹೋ ರಾವಣೇಶ್ವರ ತಪವನ್ನ ಆಚರಿಸ್ತಾ ಇದ್ದಾನೋ ಆತ್ಮಲಿಂಗವನ್ನು ಪಡೆಯೋದಕ್ಕೆ ಅಂತ ಏನ್ ಮಾಡ್ತಿದ್ದಾನಂದ್ರೆ ಆ ಇನ್ನ ಕೈಲಾಸನಾಥನಿಗೆ ಇನ್ನ ಬಿಡಬೇಕೆ ವಿಷಯ ಅಂತ ಹೇಳ್ತಾ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಪ್ರಯಾಣವನ್ನ ಮಾಡ್ತಾ ಹೋಗ್ತಿದ್ದಾರೆ ಕೈಲಾಸಕ್ಕೆ ನಾರದ ಮಹರ್ಷಿಗಳು. ಆಗ ಆ ನಾರದ ಮಹರ್ಷಿಗಳು ಕೈಲಾಸದ ಬಳಿ ನಿಂತಿದ್ದಾರೆ. ಬಂದು ಕೈಲಾಸದಲ್ಲಿ ಪರಮೇಶ್ವರನಿಲ್ಲ, ಪಾರ್ವತೀ ದೇವಿ ಒಬ್ಬಳೇ ಇದ್ದಾಳೆ, ಜಗನ್ಮಾತೆಯಾಗಿರ್ತಕ್ಕಂತ ಪಾರ್ವತೀ ದೇವಿ. ಆ ಪಾರ್ವತೀ ದೇವಿಯನ್ನು ನೋಡಿ ಕರಗಲನ್ನು ಜೋಡಿಸಿ ಹೀಗಂತಿದ್ದಾನೆ ನಾರದ ಮಹರ್ಷಿಗಳು. ಯಾವ ತರ ಅಂತಿದ್ದಾರಂದ್ರೆ, ಸರ್

ಅಂಬಾ ಜಗನ್ಮಾತ ಕರಗಳನ್ನು ಜೋಡಿಸಿ ಅಮ್ಮ ಅಂತ ಆ ತಾಯಿಯನ್ನು ನೋಡು ಆನಂದದಿಂದ ಮಾತಾಡ್ತಿರ್ಬೇಕಾದ್ರೆ ಆ ಪಾರ್ವತಿದೇವಿ ನುಡಿತಿದ್ದಾಳೆ, ನಾರದ ಮಹರ್ಷಿಗಳೇ ಕೈಲಾಸದ ಕಡೆ ಬಂದಿದ್ದೀರ ಅಂದ್ರೆ ಏನೋ ವಿಷಯ ಇರ್ಬೇಕಲ್ಲ ಅಮ್ಮ. ಶಿವಭಕ್ತನಾಗಿರ್ತಕ್ಕಂತ ರಾವಣೇಶ್ವರನೆಂಬ ಶಿವಭಕ್ತ ಆ ಶಿವನ ಬಗ್ಗೆ ತಪವನ್ನ ಆಚರಿಸಿ ಶಿವನ ಆತ್ಮಲಿಂಗವನ್ನು ತನ್ನ ಬಲಿಗೆ ತಗೊಂಡೋಗ್ತಾ ಇದ್ದಾನಮ್ಮ. ತಪವನ್ನ ಆಚರಿಸ್ತಾ ಇದ್ದಾನೆ ಆತ್ಮಲಿಂಗಕ್ಕೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಪಾರ್ವತಿದೇವಿ ನೋಡ್ತಿದ್ದಾಳೆ, ಅಯ್ಯೋ ಇನ್ಯಾರು ಆ ಪರಮೇಶ್ವರನ ಭಕ್ತರಿಗೆ ಏನು ಬೇಕಾದ್ರೂ ಕೊಡೋ ಅಂತಕ್ಕಂತ ಶಕ್ತಿ ಆತನಿಗೆ ಮಾತ್ರನೇ ಇದೆ ಅಂತ ಹೇಳ್ತಾ ಆಗ ಆ ಪಾರ್ವತಿದೇವಿ ಏನ್ ಮಾಡ್ತಿದ್ದಾಳಂದ್ರೆ ಆ ಮಹಾವಿಷ್ಣುವಿನ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸ್ವಾಮಿ ನಾರಾಯಣ ನೀನೇ ಅಲ್ವಾ ನಮ್ ದಿಕ್ಕಂತ ಏನ್ ಮಾಡ್ತಿದ್ದಾಳಂದ್ರೆ ಆ ನಾರಾಯಣ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಪಾರ್ವತಿದೇವಿ. ಯಾವ ತರ ಮಾಡ್ತಿದ್ದಾಳಂದ್ರೆ ಆ ನಾರಾಯಣ ವೇದ ಪಾರಾಯಣ ಅಂತ

ಈ ತರಹವಾಗಿ ಪಾರ್ವತೀದೇವಿ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಆ ನಾರಾಯಣ ವಿಷ್ಣು ಮಾಯ ಎಂತಕ್ಕಂತ ಬಂದು ರಾವಣೇಶ್ವರನ ಹತ್ರ ಬರ್ತಾ ಇದೆ. ಇನ್ನೇನು ರಾವಣೇಶ್ವರನ ಆವರಿಸ್ಬೇಕು, ಆ ವಿಷ್ಣು ಮಾಯೆ ಬರ್ತಾ ಇದೆ. ಅದೇ ಸಮಯದಲ್ಲಿ ಆ ಪರಮೇಶ್ವರನು ಕೂಡ ಕೈಲಾಸಕ್ಕೆ ಬರ್ತಾ ಇದ್ದಾನೆ. ಪಾರ್ವತಿ ದೇವಿಯನ್ನು ನೋಡ್ತಾ ಪಾರ್ವತಿ ಹೇಳ್ತಿದ್ದಾಳೆ, ಪರಮೇಶ್ವರ ಅಂತ.

పరమేశ్వరుని నక్క. పార్వతి, తపవన్నాచరిసుదు నన్న భక్తన ఇష్ట, వర కొడోదు నన్నిష్ట, మధ్యదల్లి నినిగేను కష్ట ಅಂತ ಹೇಳ್ತಿರ್ಬೇಕಾದ್ರೆ ಪಾರ್ವತಿ ದೇವಿ ಕನ್ನೀರ ಸುರಿಸುತ್ತ ಹೇಳ್ತಿದ್ದಾಳೆ, ಭಕ್ತನಾದ ಬಾನಾಸುರನಿಗೆ ವರವ ನಿತ್ಯೇ, ಭಸ್ಮಾಸುರನಿಗೆ ವರವ ನಿತ್ಯೇ. ಅಯ್ಯ, ಭಕ್ತನಾದ ಭಸ್ಮಾಸುರನಿಗೆ ವರವನ್ನು ಕೊಟ್ಟಾಗ ಆ ಭಸ್ಮಾಸುರ ಏನ್ ಮಾಡ್ದ? ನೀನು ಕೊಟ್ಟಿರೋ ಅಂತ ವರ ಫಲಿಸ್ತಾದಾಗಿಲ್ವಾ, ನಿಜವಾ ಇಲ್ವಾ ಅಂತ ನಿನ್ನ ತಲೆ ಮೇಲೆ ಕೈಯಿಟ್ಟು ನಿನ್ನ ಬಸವನ್ನು ಮಾಡೋದಕ್ಕೆ ಬಂದಲ್ಲ, ಮರ್ತೀಯ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಆ ಪರಮೇಶ್ವರ ನಗು

ಪಾರ್ವತಿ, ನನ್ನ ಬಗ್ಗೆ ತಪವನ್ನಾಚರಿಸಿ ನಾನು ವರವನ್ನಿತ್ತರೆ ನನ್ನ ಭಕ್ತರು ಕೊಡುವಂತ ಕಷ್ಟವನ್ನು ಕೂಡ ನಾನೇ ಭರಿಸಬೇಕು ಅಂತ ಹೇಳ್ತಾ, ಪಾರ್ವತಿ ನನ್ನ ಮಹಾಭಕ್ತನಾಗಿರ್ತಕ್ಕಂತ ರಾವಣೇಶ್ವರನ ತಪಸ್ಸು ಘೋರವಾಗ್ತಾ ಇದೆ, ನಾನು ಪ್ರತ್ಯಕ್ಷವಾಗ್ಬೇಕಂತ ಹೋಗ್ತಿರ್ಬೇಕಾದ್ರೆ ಪಾರ್ವತಿ ದೇವಿ ಸ್ವಾಮಿ ನಾನು ಬರ್ತೀನಿ ಅಂತ ಆ ಇಬ್ರು ಕೂಡ ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ. ಆಗ ರಾವಣೇಶ್ವರ ತಪವನ್ನು ಆಚರಿಸ್ತಾರೆ.

ಕಣ್ಣು ಮುಚ್ಚಿ ತಪವನ್ನಾಚರಿಸುತ್ತಿರುವ ರಾವಣೇಶ್ವರ ಕಣ್ಣನ್ನು ತೆರೆದು ನೋಡಿದ್ದಾನೆ. ಪಾರ್ವತಿ ಪರಮೇಶ್ವರ ಇಬ್ಬರು ಕೂಡ ಪ್ರತ್ಯಕ್ಷವಾಗಿದ್ದಾರೆ. ರಾವಣೇಶ್ವರ ಮಾತಾಡ್ತಿದ್ದಾನೆ, ಸ್ವಾಮಿ ಪರಮೇಶ್ವರ ಶಿವ, ಇಷ್ಟು ದಿನಗಳ ನಂತರ ನನ್ನ ಮೇಲೆ ನಿನ್ನ ಕರುಣೆ ಬಂದಿದೆಯಾ ಸ್ವಾಮಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಪರಮೇಶ್ವರ ಕೇಳ್ತಿದ್ದಾನೆ, ರಾವಣೇಶ್ವರ ಏನು ವರ ಬೇಕೋ ಕೇಳ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಆತ್ಮಲಿಂಗ ಬೇಕಂತ ಆ ಅಂತ ಬಾಯಿ ತೆರೆದಿದ್ದಾನೆ ಅಷ್ಟೇ. ಆಗ ವಿಷ್ಣು ಮಾಯೆ ಬಂದು ರಾವಣೇಶ್ವರನನ್ನು ರಾವಣೇಶ್ವರನ ಆವರಿಸಿದೆ. ಆ ವಿಷ್ಣು ಮಾಯೆ ಆತ್ಮಲಿಂಗವೆಂಬ ಮಾತೇ ಮರೆತಿದ್ದಾನೆ. ಆತ್ಮಲಿಂಗವೆಂಬ ಮಾತು ಮರೆತು ಪರಮೇಶ್ವರನ ಪಕ್ಕದಲ್ಲಿರ್ತಕ್ಕಂತ ಪಾರ್ವತಿಯನ್ನು ಕಂಡು ಹೇಳ್ತಿದ್ದಾನೆ, ಪರಮೇಶ್ವರ ವರವ ಕೊಡೋದಕ್ಕೆ ಸಿದ್ಧವಾಗಿದ್ದೀಯಾ? ಹಾಗೆ ಹೇಳ್ತಿದ್ದಾನೆ ಆ ಪರಮೇಶ್ವರ, ಮಗನೇ ರಾವಣ ನಿನಗೆ ಏನಾರು ವರಬೇಕು ಕೇಳು ಅಂತ ಹೇಳ್ಬೇಕಾದ್ರೆ ನಿನ್ನ ಸತಿಯಾಗಿರ್ತಕ್ಕಂತ ಪಾರ್ವತೀ ದೇವಿಯನ್ನೇ ವರವಾಗಿ ಕೊಡು. ಮಗನೇ ರಾವಣೇಶ್ವರ ಇಷ್ಟರಿಗೂ ಚೆನ್ನಾಗೇ ಮಾತಾಡ್ತಾ ಇದ್ದೆ, ಈಗೇನಾಯ್ತು ನಿನಗೆ? ಜಗನ್ಮಾತೆಯಾಗಿರ್ತಕ್ಕಂತ ಪಾರ್ವತೀ ದೇವಿಯನ್ನೇ ವರವಾಗಿ ಕೇಳ್ತಿದ್ಯಾ ನೀನು? ಶಿವ ವರವನ್ನು ಕೊಡ್ತೀಯಾ ಇಲ್ಲ? ನಿನ್ನ ದಾರಿಯಲ್ಲಿ ನೀನು ಹೋಗು, ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ. ಈಶ್ವರನು ಅಸತ್ಯದ ದೇವರಂತ ಈ ಲೋಕಕ್ಕೆ ಹೇಳ್ತೀನಿ. ಆಗ ಪರಮೇಶ್ವರ ಮರು ಮಾತನಾಡದೆ ಪಾರ್ವತಿ ಹೋಗು, ರಾವಣೇಶ್ವರನು ನಿನ್ನ ವರವಾಗಿ ಪಡೆಯಬೇಕಂತ ಇಚ್ಛೆಯನ್ನಿಟ್ಟಿದ್ದಾನೆ, ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಪಾರ್ವತೀ ದೇವಿ ಹೇಳ್ತಿದ್ದಾಳೆ, ಸ್ವಾಮಿ ಯಾರೋ ಬಂದು ನಿನ್ನ ಹೆಂಡತಿಯನ್ನೇ ವರವಾಗಿ ಕೊಡು ಅಂದ್ರೆ ಕೊಟ್ಬಿಡೋದೇನಾ ನೀನು? ಆಗ ಪರಮೇಶ್ವರ ಹೇಳ್ತಾನೆ, ಪಾರ್ವತಿ ಒಂದು ಮಗು ಬಂದು ಅಪ್ಪ ನಮ್ಮಮ್ಮನ ಕಲಸು ನನ್ನ ಜೊತೆಯಲ್ಲಿ, ನನಗೆ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳೋದಕ್ಕಾಗತ್ತಾ? ಜಗನ್ಮಾತೆಯಾಗಿರ್ತಕ್ಕಂತ ತಿಳಿದಿರೋ ವಿಷಯನೇ ಇಲ್ಲ ನಿನಗೆ. ಹಾಗಿರ್ಬೇಕಾದ್ರೆ ನಿನ್ನ ಮಹಿಮೆಯಿಂದ ಆ ರಾವಣೇಶ್ವರನಿಂದ ಬಂದ್ಬಿಡು ಪಾರ್ವತಿ ಅಂತ ಹೇಳಿ ಕಳಿಸ್ತಾ ಇರ್ಬೇಕಾದ್ರೆ ಆಗ ರಾವಣೇಶ್ವರನು ಮುಂದೆ ಪಾರ್ವತೀ ದೇವಿ ಹಿಂದೆ ಇಬ್ಬರು ಕೂಡ ಪ್ರಯಾಣವಾಗಿ ಹೋಗ್ತಿರ್ಬೇಕಾದ್ರೆ ಈ ಸಂದರ್ಭವನ್ನು ಈ ದೃಶ್ಯವನ್ನು ಕಂಡ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ, ಸ್ವಾಮಿ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ಅಂತ ಹೇಳ್ತಾ ಆ ನಾರದ ಮಹರ್ಷಿಗಳು ರಾವಣೇಶ್ವರನ ಕಂಡು ಓಹೋ ನನ್ನಿಂದಾನೇ ಅಲ್ಲ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾ ಆಗ ಏನ್ ಮಾಡ್ತಿದ್ದಾರಂದ್ರೆ ಆ ರಾವಣೇಶ್ವರನಿಗೆ ಎದುರಾಗಿ ಬರ್ತಾ ಇದ್ದಾನೆ. ಯಾರು? ಆ ನಾರದ ಮಹರ್ಷಿ. ಬರ್ತಾ ಇರ್ಬೇಕಾದ್ರೆ ಈ ರಾವಣೇಶ್ವರನು ಕೂಡ ಕಂಡು ಏನಂತ ಹೇಳ್ತಿದ್ದಾನಂದ್ರೆ ಮನಸ್ಸಿನಲ್ಲಿ ಯಾವ ತರ ತಿಳ್ಕೊಳ್ತಾ ಇದ್ದಾನಂದ್ರೆ ಓಹೋ ಈ ನಾರದ ಮಹರ್ಷಿಗಳೇನಾದ್ರೂ ಈ ದೃಶ್ಯವನ್ನು ಕಂಡ್ರೆ ಅಷ್ಟೇ ಇನ್ನ ಅಂತ ಹೇಳ್ತಾ ಆ ಗಿರಿಜೆಯನ್ನು ಕಂಡು, ಗಿರಿಜೆ ನೀನು ಒಂದು ಕಡೆಯಲ್ಲಿರು ಮತ್ತೆ ನೀನು ಕರಿತೀನಿ ಅಂತ ಹೇಳಿ ಈ ರಾವಣೇಶ್ವರ ಒಬ್ಬನೇ ಮುಂದೆ ಸಾಗಿ ಬರ್ತಿರ್ಬೇಕಾದ್ರೆ ಆಗ ರಾವಣೇಶ್ವರನನ್ನು ಕಂಡ ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ, ರಾವಣ ಎಲ್ಲಿಂದ ಬರ್ತಾ ಇದೀಯ ನೀನು ಅಂತ ಕೇಳ್ತಿರ್ಬೇಕಾದ್ರೆ ಆಗ ಹೇಳ್ತಿದ್ದಾನೆ ರಾವಣೇಶ್ವರ, ಇನ್ನೇನು ಸ್ವಾಮಿ ಕೈಲಾಸದಿಂದ ಬರ್ತಾ ಇದ್ದೀನಿ ನಾನು. ಕೈಲಾಸದಲ್ಲಿ ಪರಮೇಶ್ವರನು ಮಾತ್ರನೇ ಇದ್ದನಂತಲ್ಲ, ಪಾರ್ವತಿಯನ್ನು ಯಾರೋ ವರವಾಗಿ ಪಡೆದ್ರಂತಲ್ಲ ಅಂದ್ರೆ ಆಗ ಹೌದು ಸ್ವಾಮಿ ಯಾರೋ ಪಡೆದನಂತೆ ಅಂತ ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ. ಹೀಗೆ ಯಾರೋ ವರವಾಗಿ ಪಡೆದನಂತೆ, ಭಕ್ತನಂತೆ ಅವನು, ನೀಚ ನಿಕೃಷ್ಟ ಅಂತ ಬೈತಿರ್ಬೇಕಾದ್ರೆ ಆಗ ರಾವಣೇಶ್ವರನು ಕಂಡು ಏನಂತಾನೆ ಅಂದ್ರೆ ಆ ನಾರದ ಮಹರ್ಷಿಗಳೇ ಆ ಮಹಾಭಕ್ತ ಯಾರೋ ಅಲ್ಲ ನಾನೇ ಅಂದಿದ್ದಾನೆ. ಹಾಗಾದ್ರೆ ಗಿರಿಜೆ ಎಲ್ಲಿ, ಆ ಪಾರ್ವತೀ ದೇವಿ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಆ ಕಡೆಯಲ್ಲಿರ್ತಕ್ಕಂತ ಪಾರ್ವತಿಯನ್ನು ಕರೆದು ಗಿರಿಜಾ ಬಾ ಈ ಕಡೆ ಅಂತ ಹೇಳ್ತಿರ್ಬೇಕಾದ್ರೆ ನಾರದ ಮಹರ್ಷಿಗಳು ನೋಡಿ ನಕ್ತಿದ್ದಾರೆ. ಯೋ ರಾವಣ ಈಕೆ ಪಾರ್ವತಿಯೂ ಅಲ್ಲ ಪರಮೇಶ್ವರನ ಹೆಂಡತಿನೂ ಅಲ್ಲಯ್ಯ, ಈಕೆ ಯಾರು ಗೊತ್ತಾ? ಭದ್ರಕಾಳಿ ಎಂದಿದ್ದಾನೆ. ಭದ್ರಕಾಳಿ ಎಂದಾಕ್ಷಣ
ಕಣ್ಣೀರನ್ನು ಸುರಿಸ್ತಾ ಇರ್ತಕ್ಕಂತ ಪಾರ್ವತಿಯು ಕಂಡು, ಓಹೋ ನಾರದ ಮಹರ್ಷಿಗಳು ಯಾವುದೋ ಉಪಾಯ ಹೇಳ್ತಿದ್ದಾರಲ್ಲ, ಓಹೋ ನಾನು ಭದ್ರಕಾಳಿ ಅವತಾರ ಎತ್ತಬೇಕೇನು ಅಂತ ಹೇಳ್ತಾ ಮನಸ್ಸಿನಲ್ಲಿ ತಿಳ್ಕೊಂಡು ಆ ತಾಯಿ ಪಾರ್ವತೀ ದೇವಿ ಏನ್ ಮಾಡ್ತಿದ್ದಾರಂದ್ರೆ ಭೂಮಿಗೆ ಆಕಾಶಕ್ಕೆ ಎತ್ತರವಾಗಿ ಬೆಳೆದು ಭದ್ರಕಾಳಿ ಅವತಾರವನ್ನು ತಾಳ್ತಾ ಅನೇಕ ಬಾಹುಗಳನ್ನು ಬರ್ತಾ ಇದ್ದಾಳೆ ತಾಯಿ. ಆ ರಾವಣೇಶ್ವರನ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾಳೆ. ಗಡಗಡ್ಡ ಗಡ್ಡ ಗಡ್ಡ ಗಡ್ಡ ಗಡ್ಡ

ಭದ್ರಕಾಳಿಯ ಅವತಾರಿನೇ ಆಗಿರ್ತಕ್ಕಂತ ತಾಯಿ ತ್ರಿಶೂಲವನ್ನು ಹಿಡಿದು ರಾವಣೇಶ್ವರನ ಮೇಲೆ ಬರ್ತಾ ಇದ್ದಾಳೆ ಯುದ್ಧಕ್ಕೆ. ಬರ್ತಾ ಇರ್ಬೇಕಾದ್ರೆ ಆಗ ರಾವಣೇಶ್ವರ ಏನಂತಿದ್ದಾನೆ, ಭಯಭೀತನಾಗಿ ಭದ್ರಕಾಳಿಯನ್ನು ಕಂಡು ಏನಂತಿದ್ದಾನೆ, ನನ್ನ ಆರದ ಈ ಭೂತ ನನ್ನ ಮೇಲೆ ಬರ್ತಾ ಇದ್ದಲ್ಲ ಯುದ್ಧಕ್ಕೆ. ಈ ರಾವಣೇಶ್ವರನಿಗೆ ಅಂದ್ರೆ ಯಾವ್ಯಾವ ರಂಧ್ರದಲ್ಲಿ ಏನೇನು ಹೋಗ್ಬೇಕ ಎಲ್ಲಾ ಹೋಗ್ತಾ ಇದೆ, ಒಂದು ಎರಡು ಮೂರು ಎಲ್ಲಾ ಪಂಚ ಎಲ್ಲ ನೆಂದೋಗ್ಬಿಟ್ಟಿದೆ. ಹೀಗಿರ್ಬೇಕಾದ್ರೆ ನನ್ನ ನಾರದ ಈ ಭೂತ ನನ್ನ ಮೇಲೆ ಬರ್ತಾ ಇದ್ದಲ್ಲ. ಆ ಅಮ್ಮ ಇದ್ದಿದ್ದು ಮೊದಲು ಹೀಗೆ, ಇನ್ಮೇಲೆ ಇರೋದು ಹೀಗೇನೆ. ಅದಕ್ಕೆ ಆಕೆಗೆ ಎರಡು ಕೈಗಳನ್ನು ಕರಗಳನ್ನು ಜೋಡಿಸಿ ಒಂದ್ಸಾರಿ ನಮಸ್ಕಾರ ಮಾಡಯ್ಯ ಸಾಕು, ಆಕೆ ಹೋಗ್ಬಿಡ್ತಾಳೆ ಅಂತ ಹೇಳ್ಬೇಕಾದ್ರೆ ಈ ರಾವಣೇಶ್ವರನಿಗೆ ಅಹಂಕಾರವಲ್ಲ, ಏನ್ ಹೇಳ್ತಿದ್ದಾನೆ, ಒಂದು ಹೆಣ್ಣಿಗೆ ನಾನು ನಮಸ್ಕಾರ ಮಾಡುವುದ, ವಂದನೆಗಳನ್ನು ಸಮರ್ಪಣೆ ಮಾಡುವುದ, ಕೇವಲ ಹೆಣ್ಣು. ಅಹಂಕಾರ ಪಡಬಾರದು ಮನುಷ್ಯ. ನಾನು ಎಂತಕ್ಕಂತ ಅಹಂಕಾರ ಬಂದ್ರೆ ಅದಕ್ಕೆ ಕೊನೆ ಇಲ್ಲ. ಅದಕ್ಕೆ ದಾಸರು ಹೆಣ್ಣು ಹೇಳ್ತಾರಂದ್ರೆ, ನಾನು ಹೆಣ್ಣದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ನಿನ್ನ ನೀನು ತಿಳಿದು ನೋಡಲು. ಏನ್ ಹೇಳ್ತಾರೆ ಇಲ್ಲಿ ದಾಸರು,

ನಾನು ನಾನು ಎಂಬ ಅಹಂಕಾರ ಮನುಷ್ಯನಿಗೆ ಬರಬಾರದು. ಅನ್ನದಿಂದ ಬಂದ ಕಾಯ ನಿಲ್ಲದೇನಲೋ, ಅನ್ನ ತಿಂದ್ರೆ ಬರ್ತಕ್ಕಂತ ಈ ದೇಹ ಕಾಯನಿಂದ ನಿನ್ನ ಬಿಟ್ಟು ಹೋಗೋ ಪ್ರಾಣ ನಿಲ್ಲದೇನಲೋ, ಈ ಗಾಳಿನಿಂದ ಈ ದೇಹದಿಂದ ಅಂತ ಆ ಅಹಂಕಾರ ರಾಮನೇಶ್ವರನಿಗೆ ನಾನು ಎಂಬತಕ್ಕಂತ ಅಹಂಕಾರ ಆಗಿರ್ಬೇಕಾದ್ರೆ ಆಗ ಆ ನಾರದ ಮಹರ್ಷಿಗಳನ್ನು ಕಂಡ ಆ ರಾಮನೇಶ್ವರ, ಆಯ್ತು ಸ್ವಾಮಿ ನಮಸ್ಕಾರ ಮಾಡ್ತೀನಿ ಅಂತ ಎರಡು ಕರಗಲನ್ನು ಜೋಡಿಸಿ ಆ ಕಡೆ ಈ ಕಡೆ ನೋಡಿದ್ದಾನೆ, ಯಾರು ನೋಡಿಲ್ಲಲ್ಲ ಅಂತ ನಮಸ್ಕಾರವನ್ನು ಸಮರ್ಪಣೆ ಮಾಡಿದ್ದಾನೆ. ಆಗ ನಾರದ ಮಹರ್ಷಿಗಳು ಕೂಡ ಕರಗಲನ್ನು ಜೋಡಿಸಿ ಈಗ ಅಂತಿದ್ದಾರೆ, ಅಮ್ಮ ಜಗನ್ಮಾತೆ ಅಂತ ಯಾವ ತರ

ಜಗನ್ಮಾತೆ ಇನ್ನ ಪ್ರಯಾಣವಾಗ್ಲಿ ಅಮ್ಮ, ಕೈಲಾಸವನ್ನು ಸೇರ್ಕೊಂತ ಆ ನಾರದ ಮಹರ್ಷಿಗಳು ಈ ವಿಧವಾಗಿ ಹೇಳ್ತಿರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ರಾವಣೇಶ್ವರ ಏನಂತಿದ್ದಾನೆ, ನಾರದ ಮಹರ್ಷಿಗಳೇ ಹಾ ನಿಜವಾದ ಪಾರ್ವತಿಯನ್ನು ಪರಮೇಶ್ವರ ಎಲ್ಲಿಟ್ಟಿದ್ದಾನೆ? ಹಾಗ ಹೇಳ್ತಿದ್ದಾರೆ ನಾರದ ಮಹರ್ಷಿಗಳು, ರಾವಣ ನಿಜವಾದ ಪಾರ್ವತಿ ಎಲ್ಲಿದ್ದಾಳದ್ರೆ ಪಾತಾಳ ಲೋಕದಲ್ಲಿ ಮಯ ಮಹಾರಾಜನ ಆಸ್ಥಾನದಲ್ಲಿದ್ದಾಳಯ್ಯ. ಹೌದಾ? ಹಾಗಾದ್ರೆ ನಾವು ಪಾತಾಳ ಲೋಕಕ್ಕೆ ಹೋಗೋಣ ಅಂತ ಹೇಳ್ತಾ ಪಾತಾಳ ಲೋಕಕ್ಕೆ ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ ನಾರದ ಮಹರ್ಷಿಗಳು, ರಾವಣೇಶ್ವರ ಇಬ್ಬರು ಕೂಡ ಪ್ರಯಾಣವಾಗಿ ನೇರವಾಗಿ ಪಾತಾಳ ಲೋಕದಲ್ಲಿ ಹೇಮನಗರಿ ಎಂತಕ್ಕರ್ಥ ಹೇಮನಗರವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಮಯ ಮಹಾರಾಜ. ಆತನ ಹೆಂಡತಿಯಾಗಿರ್ತಕ್ಕಂತ ಹೇಮಾವತಿ ಎಂತಕ್ಕಂತ ಸತಿಯನ್ನು ಗೂಡಿ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಆ ಪಾತಾಳ ಲೋಕವನ್ನ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಆ ಮಯ ಮಹಾರಾಜನ ಮಗಳಾಗಿರ್ತಕ್ಕಂತ ಮಂಡೋದರಿ ಏನ್ ಮಾಡ್ತಿದ್ದಾಳಂದ್ರೆ ಆ ರಾವಣೇಶ್ವರನ ಚಿತ್ರಪಟವನ್ನಿಟ್ಟು ಆ ಹೂವನದಲ್ಲಿ ಕುಳಿತು ಆ ಚಿತ್ರಪಟವನ್ನು ನೋಡ್ತಾ ಹೇಳ್ತಿದ್ದಾಳೆ, ಆಹಾ ಇಂಥ ವರನನ್ನೇ ನಾನು ವಿವಾಹವಾಗಬೇಕು ಅಂತ ಆ ಮನಸ್ಸಿನಲ್ಲಿ ತಿಳ್ಕೊಳ್ತಾ ಇದ್ದಾಳೆ. ಆ ರಾವಣೇಶ್ವರನ ಕಂಡು ಈ ತರ ವರನೇ ಬೇಕು ನನಗೆ ಅಂತ ಬೇಡ್ತಾ ಇರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ಆ

ಈ ರಾವಣೇಶ್ವರ ನಾರದ ಮಹರ್ಷಿಗಳು ಇಬ್ಬರು ಕೂಡ ಪ್ರಯಾಣವಾಗಿ ಮಯ ಮಹಾರಾಜನ ಆಸ್ಥಾನಕ್ಕೆ ಬಂದು, ಮಯ ಮಹಾರಾಜ, ನಿನ್ನ ಮಗಳಾಗಿರ್ತಕ್ಕಂಥ ಮಂಡೋದರಿಯನ್ನು ನಮ್ಮ ರಾವಣೇಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಆ ಸಂದರ್ಭದಲ್ಲಿ ಈ ರಾವಣೇಶ್ವರ ಮಂಡೋದರಿಯನ್ನು ಕಂಡು ಏನ್ ಹೇಳ್ತಿದ್ದಾನೆ, ಏ ಗಿರಿಜ, ಇಲ್ಲಿ ಕುಳಿತಿರುವಯ್ಯ ನೀನು, ಆ ಪರಮೇಶ್ವರನು ನಿನ್ನ ಇಲ್ಲಿ ಬಚ್ಚಿಟ್ಟಿದ್ದಾನ ಅಂತ ಹೇಳ್ತಿರ್ಬೇಕಾದ್ರೆ, ಅದೇ ಸಂದರ್ಭದಲ್ಲಿ ಆ ಮಯ ಮಹಾರಾಜ ನೋಡ್ದ, ನಾರದ ಮಹರ್ಷಿಗಳೇ, ಈ ರಾವಣೇಶ್ವರ ನನ್ನ ಮಗಳಾಗಿರ್ತಕ್ಕಂಥ ಮಂಡೋದರಿಯನ್ನು ಕಂಡು ಗಿರಿಜಾ ಪಾರ್ವತಿ ಅಂತಿದ್ದಾನಲ್ಲ, ಹಾಗ ಹೇಳ್ತಾನೆ. ಆ ಇಲ್ಲಿ ನಡೆದಿರ್ತಕ್ಕಂಥ ಕಥೆಯನ್ನೆಲ್ಲ ವಿವರಿಸಿದ್ದಾನೆ ಮಯ ಮಹಾರಾಜನಿಗೆ. ಆಗ ರಾವಣೇಶ್ವರನಿಗಿಂತ ಅಳೆಯಬೇಕ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ, ಆಗ ರಾವಣೇಶ್ವರನಿಗೆ ಆ ಮಂಡೋದರಿಗೆ ಇಬ್ಬರು ಕೂಡ ಮದುವೆ ಆಗ್ತಾ ಇದ್ದೆ. ಹಾಗಾಗಿ ಆ ರಾವಣೇಶ್ವರನಿಗೆ ಮಂಡೋದರಿಗೆ ಇಬ್ಬರು ಕೂಡ ವಿವಾಹವಾಗ್ತಾ ಇದೆ. ಆ ಮಂಡೋದರಿಯನ್ನ ಅಲಂಕಾರ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ ಆ ಮದುವೆ ಮಂಟಪಕ್ಕೆ. ಯಾವ

ಆಗ ಮಯ ಮಹಾರಾಜನ ಸತೀಮಣಿಯಾಗಿರ್ತಕ್ಕಂತ ಹೇಮಾವತಿ ಹೇಳ್ತಿದ್ದಾಳೆ, ಮಗಳೇ ಹೋಗಿ ಬಾಯಿನ್ನ, ಪತಿಯೇ ಪ್ರತ್ಯಕ್ಷ ದೈವವು, ಪತಿಗೆ ಮೀರಿದ ದೇವನಿಲ್ಲ, ನಿನ್ನ ಪತಿಯೇ ಪ್ರತ್ಯಕ್ಷ ದೈವ ಅಂತ ಹೇಳಿ ಮಗಳನ್ನು ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ ಆ ತಂದೆ ತಾಯಿದ್ದರಿಬ್ಬರೂ ಕೂಡ. ಹಾಗಿರ್ಬೇಕಾದ್ರೆ ರಾವಣೇಶ್ವರ ಆ ಮಂಡೋದರಿಯನ್ನೇ ಪಾರ್ವತಿ ಗಿರಿಜಾ ಅಂತ ತಿಳಿದು ತನ್ನ ಲಂಕಾನಗರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಮುಂದೆ ರಾವಣೇಶ್ವರ ಮಂಡೋದರಿ ಇವರು ಮೂವರು ಕೂಡ ಪ್ರಯಾಣವಾಗಿ ಹೋಗ್ತಿದ್ದಾರೆ ಆ ಲಂಕಾನಗರಕ್ಕೆ. ಹೋಗ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಕೈಕಸಿ ಏನಂತ ತಿಳ್ಕೊಂಡಿದ್ದಲ್ಲಂದ್ರೆ, ಓಹೋ ನನ್ನ ಮಗನಾಗಿರ್ತಕ್ಕಂತ ರಾವಣೇಶ್ವರ ಆತ್ಮಲಿಂಗವನ್ನು ತರ್ತಾ ಇದ್ದಾನೆ ಅಂತ ತಿಳಿದು ಏನ್ ಮಾಡ್ತಿದ್ದಾಳಂದ್ರೆ, ಪೂಜೆ ಸಾಮಗ್ರಿಗಳನ್ನಿಟ್ಟು ಆ ಶಿವಲಿಂಗಕ್ಕೆ ಪೂಜೆ ಆಚರಿಸಬೇಕಂತ ಎದುರು ನೋಡ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಪ್ರಯಾಣವಾಗಿ ಹೋಗಿದ್ದಾರೆ ಆ ಲಂಕಾನಗರಕ್ಕೆ. ಆ ಕೈಕಸಿ ರಾವಣೇಶ್ವರನ್ನು ಕಂಡು, ಮಗನೇ ರಾವಣೇಶ್ವರ ಆತ್ಮಲಿಂಗವೆಲ್ಲಯ್ಯ ಅಂತ ಕೇಳಬೇಕಾದ್ರೆ ಆಗ ಹೇಳ್ತಾನೆ ರಾವಣೇಶ್ವರ, ಅಮ್ಮ ಆತ್ಮಲಿಂಗವು ಕೇವಲ ಲಿಂಗವು, ಆತ್ಮಲಿಂಗ ಬೇಕಮ್ಮ, ಪರಮೇಶ್ವರನ ಸತಿಯಾಗಿರ್ತಕ್ಕಂತ ಪಾರ್ವತಿಯನ್ನೇ ವರವಾಗಿ ಪಡೆದು ಬಂದಿದ್ದಿನ್ನ, ಪಾರ್ವತಿಯನ್ನೇ ವರವಾಗಿ ಪಡೆದಿದ್ದಿನಮ್ಮ, ಆತ್ಮಲಿಂಗವು ಕೇವಲ ಲಿಂಗವಮ್ಮ, ಅಮ್ಮ ನಾನು ಆ ಗಿರಿಜಿಯನ್ನೇ ವರವಾಗಿ ಪಡೆದಿದ್ದೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಕೈಕಸಿ

ಕೆಲವೋ ಮೂರ್ಖ, ನಿನ್ನ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡವು. ಜಗನ್ಮಾತೆಯಾಗಿರ್ತಕ್ಕಂತ ಪಾರ್ವತಿ ದೇವಿಯನ್ನೇ ಬರವಾಗಿ ಪಡೆದಿಯ. ಅಯ್ಯೋ ಇನ್ನೇನು ಗತಿ, ಇನ್ನೇನು ಗತಿ ಅಂತ ಮಂಡೋದರಿಯನ್ನು ನೋಡಿ, ಅಮ್ಮ ಪಾರ್ವತಿ ಗಿರಿದೆ ತಪ್ಪಾಗೋಯ್ತಮ್ಮ ಕ್ಷಮಿಸಮ್ಮ ಅಂತ ಈ ಕೈಕಸಿ ಆ ಮಂಡೋದರಿಯ ಪಾದಗಳಿಗೆ ಬಿದ್ದು ನಮಸ್ಕರಿಸ್ತಾ ಇದ್ದಾಳೆ. ಆ ಮಂಡೋದರಿ ನೋಡಿದ್ದಾಳೆ, ಅಯ್ಯೋ ಇದೇನಿದು, ಅತ್ತೆ ಕಾಳಿಗೆ ಸೊಸೆ ಅಲ್ಲ ಮುಗಿಬೇಕಾಗಿರೋದು, ನಮಸ್ಕಾರ ಮಾಡ್ಬೇಕಾಗಿರೋದು, ಆದ್ರೆ ಅತ್ತೆ ಬಂದ್ರೆ ನನ್ನ ಕಾಳಿಗೆ ಮುಗಿತಾ ಇದ್ದಾಳಲ್ಲ ಅಂತ, ಅಯ್ಯೋ ಯಾಕೆ ನಾವು ಕೂಡ ಒಂದ್ಸಾರಿ ಮುಗ್ದು ಬಿಡೋಣ ಅಂತ ಆ ಮಂಡೋದರಿನೂ ಕೈಕಸಿ ಪಾದಗಳಿಗೆ ಬೀಳ್ತಾ ಇದ್ದಾಳೆ. ಕೈಕಸಿ ಮಂಡೋದರಿ ಪಾದಗಳಿಗೆ, ಮಂಡೋದರಿ ಕೈಕಸಿ ಪಾದಗಳಿಗೆ, ಈ ತರ ಒಬ್ರಿಗೊಬ್ರು ಬಿದ್ದು ನಮಸ್ಕಾರ ಮಾಡ್ತಾ ಇದ್ರಿ. ನಾರದ ಮಹರ್ಷಿಗಳು ನೋಡಿ ನಕ್ತಾ ಇದ್ದಾರೆ, ನಕ್ತಾ ಹೇಳ್ತಿದ್ದಾನೆ, ಅಮ್ಮ ಕೈಕಸಿ ಈಕೆ ಪಾರ್ವತಿ ಅಲ್ಲಮ್ಮ, ಮಯ ಮಹಾರಾಜನ ಮಗಳಾಗಿರ್ತಕ್ಕಂತ ಮಂಡೋದರಿ ಅಂತ ಹೇಳಿ ಈ ನಡೆದಿರ್ತಕ್ಕಂತ ಕಥೆಯನ್ನೆಲ್ಲ ವಿವರಿಸಿದ್ದಾರೆ ನಾರದ ಮಹರ್ಷಿಗಳು. ಆಗ ಆ ರಾವಣೇಶ್ವರನಿಗೆ ವಿಷ್ಣುಮಾಯೆ ತೊಡಗಿದೆ, ಆವರಿಸಿರ್ತಕ್ಕಂತ ವಿಷ್ಣುಮಾಯೆ ಯಾವಾಗಾದ್ರೆ ಕಡೆ ಹೋಯ್ತು, ಒಂದು ಕಡೆ ಹೋಯ್ತು ಆ ವಿಷ್ಣುಮಾಯೆ, ಆಗ ನೆನಪಾಗಿದೆ. ನಿದ್ದೇಳಿ ಹೆದ್ದ ಮಗುವಂತೆ ಹೆದ್ದು, ಅಮ್ಮ ದೇವತೆಗಳು ನಮಗ್ ಮೋಸ ಮಾಡಿದ್ದಾರಮ್ಮ, ಮತ್ತೆ ನಾನು ತಪವನ್ನಾಚರಿಸಿ ಆ ಪರಮೇಶ್ವರನ ಆತ್ಮಲಿಂಗವನ್ನು ತಂದು ನಂತರ ಈ ಲಂಕೆಗೆ ಕಾಲಿಡ್ತೀನಮ್ಮ, ಅಷ್ಟವರೆಗೂ ನಾನು ಬರೋದಿಲ್ಲಮ್ಮ ಅಂತ ಹೇಳಿ ಆ ರಾವಣೇಶ್ವರ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ. ಮತ್ತೆ ಆ ಕೈಲಾಸ ಪರ್ವತದ ಕಡೆ ಹೋಗಿ ತಪವನ್ನ ಆಚರಿಸ್ತಾ ಇದ್ದಾನೆ. ಸಾವಿರಾರು ವರ್ಷಗಳು ತಪವನ್ನ ಆಚರಿಸಿದ್ರು ಆ ಪರಮೇಶ್ವರ ಪ್ರತ್ಯಕ್ಷವಾಗಲಿಲ್ಲ. ಆಗ ಏನ್ ಮಾಡ್ತಿದ್ದಾನಂದ್ರೆ ಖಡ್ಗವನ್ನು ಹಿಡಿದು, ಶಿವ ಕರುಣಿಸಿದ್ದೀಯಾ, ಪ್ರತ್ಯಕ್ಷವಾಗಿದ್ದೀಯಾ ಸರಿ, ಇಲ್ಲಂದ್ರೆ ನನ್ನ ಪ್ರಾಣತ್ಯಾಗ ಮಾಡ್ತೀನಂತ ಖಡ್ಗವನ್ನು ಹಿಡಿದು ಏನ್ ಮಾಡ್ತಿದ್ದಾನೆ, ತಪವನ್ನು ಆಚರಿಸ್ತಾ ಇದ್ದಾನೆ. ಯಾವ ತರ, ನಮ ಶಿವಾಯ ಹೋ ನಮ

ಪ್ರಶ್ನೆ. ಆ ರಾವಣೇಶ್ವರನ ತಲೆ ರುಂಡ ರುಂಡ ನೇರಾಗಿ ಆ ರುಂಡವು ಅಷ್ಟು ದೂರದಲ್ಲಿ ಬಿದ್ದ ತಲೆ ಕೂಡ ಏನಂತ ಹೇಳ್ತಿದ್ದೆ ಅಂದ್ರೆ

ಆ ರುಂಡವು ಕೂಡ ಆ ನಮ ಶಿವಾಯ ಅಂತಕ್ಕಂತ ಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಿರ್ಬೇಕಾದ್ರೆ ಆ ಪರಮೇಶ್ವರ ಪ್ರತ್ಯಕ್ಷನಾಗಿದ್ದಾನೆ. ಕುಮಾರ ರಾವಣ ನೀನೇನಯ್ಯ, ನಿಜವಾದ ಭಕ್ತ ಅಂದ್ರೆ ನೀನೆ. ನಿನ್ನ ಆತ್ಮ ನಿವೇದನ ಎಂಬತಕ್ಕಂತ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಅದಕ್ಕಾಗಿ ನನ್ನ ಆತ್ಮಲಿಂಗವೇ ಅಲ್ಲ ನಿನ್ ಬೇಕಾಗಿರೋದು. ಹಾಗೋ ಅಂತ ಆತ್ಮಲಿಂಗವನ್ನು ಆ ರಾವಣೇಶ್ವರನ ಕೈಯಲ್ಲಿಟ್ಟಿದ್ದಾನೆ. ಆತ್ಮಲಿಂಗವನ್ನು ಸ್ವೀಕರಿಸಿದ್ದಾನೆ ರಾವಣೇಶ್ವರ. ಆಗ ಪರಮೇಶ್ವರ ಹೇಳ್ತಿದ್ದಾನೆ, ಓ ರಾವಣ, ಈ ಆತ್ಮಲಿಂಗವನ್ನು ಎಲ್ಲಿ ಪ್ರತಿಷ್ಠಾಪಿಸಬೇಕೆಂದು ನೀನು ಇಚ್ಛಿಸಿದ್ದೀಯೋ ಆ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಕೆಳಗಿಡಬೇಕು. ಹಾಗಾಗಲಿಲ್ಲ ಅಂದ್ರೆ ಈ ಆತ್ಮಲಿಂಗಕ್ಕೋಸ್ಕರ ಪಂಚಭೂತಗಳು ಕೂಡ ಎದುರು ನೋಡ್ತಾ ಇದೆಯಯ್ಯ ಅಂತ ಹೇಳಿ ಅಲ್ಲಿಂದ ಕಲಿಸಿದ್ದಾನೆ ಆ ಪರಮೇಶ್ವರ. ಆಗ ಆತ್ಮಲಿಂಗವನ್ನು ಸ್ವೀಕರಿಸಿದ ರಾವಣೇಶ್ವರ ಆತ್ಮಲಿಂಗವನ್ನು ತನ್ನ ಕರಗಳಲ್ಲಿ ಹಿಡಿದು ನೇರವಾಗಿ ಪ್ರಯಾಣವಾಗಿ ಲಂಕಾನಗರಕ್ಕೆ ಬರ್ತಿದ್ದಾನೆ. ಎಲ್ಲಿ ಬರ್ತಿದ್ದಾನಂದ್ರೆ ಪಶ್ಚಿಮ ಸಮುದ್ರ ತೀರದಲ್ಲಿ. ಸಾಯಂಕಾಲವಾಯಿತು, ಇನ್ನೇನು ಸಂಧ್ಯೆ ಸಮೀಪಿಸ್ತಾ ಇದೆ, ಸೂರ್ಯ ಮುಳುಗುವಂತ ಸಮಯ. ಆಗ ಬರ್ತಿದ್ದಾನೆ ಪಶ್ಚಿಮ ಸಮುದ್ರ ತೀರದಲ್ಲಿ. ಬರ್ತಿರ್ಬೇಕಾದ್ರೆ ಸಾಯಂಕಾಲವಾಯ್ತಲ್ಲ. ಆಗ ಬ್ರಾಹ್ಮಣನಾಗಿರ್ತಕ್ಕಂತ ರಾವಣೇಶ್ವರ ಆ ಸೂರ್ಯನಿಗೆ ಸಂಧ್ಯಾ ವಂದನೆಯನ್ನು ಸಮರ್ಪಣೆ ಮಾಡಬೇಕಲ್ವಾ. ಆಗ ಹೆದರು ನೋಡ್ತಾ ಇದ್ದಾನೆ, ಯಾರನ್ನ ಕಾಣ್ತಾರ? ಈ ಆತ್ಮಲಿಂಗವನ್ನು ಅವ್ರ ಕೈಯಲ್ಲಿಟ್ಟು ನಾನು ಹೋಗಿ ಆ ಸಮುದ್ರದಲ್ಲಿ ಸಂಧ್ಯಾ ವಂದನೆಯನ್ನು ನೆರವೇರಿಸೋಣ ಅಂತ ಎದುರು ನೋಡ್ತಾ ಇರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಕಂಡು ಏನ್ ಹೇಳ್ತಿದ್ದಾರಂದ್ರೆ ಆ ಗಣೇಶನ ಬಳಿಗೆ ಹೋಗಿ, ಓ ವಿಘ್ನೇಶ್ವರ, ಈ ರಾವಣೇಶ್ವರ ತಪವನ್ನ ಆಚರಿಸಬೇಕಾದ್ರೆ ನಿನಗೆ ನಮಸ್ಕರಿಸಲಿಲ್ಲ, ನಿನ್ನನ್ನು ಸ್ಮರಿಸಲಿಲ್ಲ, ಹಾಗಾಗಿ ನೀನು ವಿಘ್ನಗಳನ್ನು ಏರ್ಪಡಿಸಬೇಕು ಈ ರಾವಣನಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಆ ಗಣೇಶ ವಿನಾಯಕ ಮಾರುವೇಷದಲ್ಲಿ ಬರ್ತಾ ಇದ್ದಾನೆ. ವಟುವೇಷಧಾರಿಯಾಗಿ ಆ ವಿಘ್ನೇಶ್ವರ ನೇರವಾಗಿ ಸಾಯಂಕಾಲ ವೇಳೆ ಗೋಧೂಲಿ ಲಗ್ನದಲ್ಲಿ ಪ್ರಯಾಣವಾಗಿ ಅದೇ ಸಮುದ್ರ ತೀರದಲ್ಲಿ ಗೋಪಾಲಕನಾಗಿ ಗೋವುಗಳನ್ನು ಮೇಯಿಸುತ್ತಾ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಬರ್ತಾ ಇರ್ಬೇಕಾದ ಈ ರಾವಣೇಶ್ವರ ಕಂಡ ವಟುವನ್ನು. ಆ ವಟುವನ್ನು ಕಂಡು, ಓ ಗೋಪಾಲಕ, ಆ ವಟುವ ಬಾಯಿ ಕಡೆ ಅಂತ ಹೇಳ್ತಿದ್ದಾನೆ. ಆಗ ನೇರವಾಗಿ ಬಂದಿದ್ದಾನೆ ಮಾರು ವೇಷದಲ್ಲಿರ್ತಕ್ಕಂತ ವಿಘ್ನೇಶ್ವರ. ಕೇಳ್ತಿದ್ದಾನೆ, ಓ ಗೋಪಾಲಕ, ಈ ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿ ಒಂದ್ ಸ್ವಲ್ಪ ತಿಟ್ಕೊಳ್ಳಯ್ಯ, ನಾನು ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಸಂಧ್ಯಾದಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ವಿಘ್ನೇಶ್ವರ ಕೇಳ್ತಾ ಇದ್ದಾನೆ, ನೀವು ಯಾವಾಗ ಬರ್ತೀರಾ, ಹೇಗ್ ಬರ್ತೀರಾ ಅಂತ ಕೇಳ್ತಿದ್ದಾನೆ. ಹಾಗೆ ಹೇಳ್ತಿದ್ದಾನೆ, ನೀನು ಒಂದು ಎರಡು ಮೂರು ಅಂತ ಹೇಳೋ ಹೊಳಗೆ ನಾನು ಬಂದ್ಬಿಡ್ತೀನಯ್ಯ, ನೀನು ಒಂದು ಎರಡು ಮೂರು ಅಂತ ಎಣಿಸು ಸಾಕು, ನಾ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಆ ರಾವಣೇಶ್ವರ ಆ ವಿಘ್ನೇಶ್ವರನ ಮಾರುವೇಷದಲ್ಲಿರ್ತಕ್ಕಂತ ವಿಘ್ನೇಶ್ವರನ ಕೈಯಲ್ಲಿ ಆತ್ಮಲಿಂಗವನ್ನಿಟ್ಟಿದ್ದಾನೆ. ಆಗ ರಾವಣೇಶ್ವರ ಸ್ನಾನಕ್ಕಾಗಿ ಸಮುದ್ರ ತೀರಕ್ಕೆ ಹೋಗ್ತಿದ್ದಾನೆ. ಸಮುದ್ರದಲ್ಲಿ ಮುಳುಗುವುದಕ್ಕೆ ಹೋಗ್ತಿರ್ಬೇಕಾದ್ರೆ ರಾವಣೇಶ್ವರ ಸಮುದ್ರದಲ್ಲಿ ಆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಒಂದು ಸಾರಿ ಮುಳುಗಿದ್ದಾನೆ ಸಮುದ್ರದಲ್ಲಿ. ಈ ವಿಘ್ನೇಶ್ವರ ಏನ್ ಮಾಡ್ತಿದ್ದಾನೆ, ರಾವಣ ಒಂದು ಅಂದಿದ್ದಾನೆ. ಆಗ ಇನ್ನೊಂದು ಸಾರಿ ಮುಳುಗಿದ್ದಾನೆ ರಾವಣೇಶ್ವರ, ರಾವಣ ಎರಡು ಅಂದ. ಇನ್ನೇನು ಮೂರನೇ ಸಾರಿ ಮುಳುಗಬೇಕೋ ಆ ಸಮುದ್ರದಲ್ಲಿ. ಮುಳುಗುತ್ತಿರೋ ಸಂದರ್ಭದಲ್ಲಿ ಈ ವಿಘ್ನೇಶ್ವರ ನಾರದ ಮಹರ್ಷಿಗಳು ಹೇಳಿದ್ರಲ್ಲ ಭೂ ಪ್ರತಿಷ್ಠಾಪನೆ ಮಾಡ್ಬೇಕಂತ, ಆ ರಾವಣ ಮೂರು ಅಂತ ಆ ಆತ್ಮಲಿಂಗವನ್ನು ಭೂ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಗೋಧೂಲಿ ಲಗ್ನದಲ್ಲಿ ಆತ್ಮಲಿಂಗವು ಪಶ್ಚಿಮ ಸಮುದ್ರ ತೀರದಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಆಗ ರಾವಣೇಶ್ವರ ಓಡೋಡಿ ಬರ್ತಿದ್ದಾನೆ, ಶಿವ ಏನಿದು, ಏನಿದು ಆಚಾರ್ಯ ಅಂತ ಬರ್ತಿರ್ಬೇಕಾದ್ರೆ ಆ ಆತ್ಮಲಿಂಗವನ್ನು ಹಿಡಿದು ಮೇಲೆ ಕೆತ್ತುತ್ತಾ ಇರ್ಬೇಕಾದ್ರೆ ಆ ಲಿಂಗ ಆ ಹುಲ್ಲು ಕದಲದಷ್ಟು ಕೂಡ ಕದಲಲಿಲ್ಲ, ಅಲುಗಾಡಲಿಲ್ಲ ಆ ಆತ್ಮಲಿಂಗವು. ಆಗ ತನ್ನ ಭುಜವನ್ನಾಕಿ ಆ ಲಿಂಗವನ್ನು ಮೇಲೆ ಕೆತ್ತಿದ್ದಾನೆ. ಆಗ
ಕ್ಷೇತ್ರಕ್ಕೆ ಮಹಾಬಲೇಶ್ವರ ಕ್ಷೇತ್ರವೆಂಬಕ್ಕಂತ ಹೆಸರು ಬಂದಿದೆ. ಯಾವಾಗಾದ್ರೆ ಆ ವಿನಾಯಕ, ಆ ವಿಘ್ನೇಶ್ವರ ಆತ್ಮಲಿಂಗವನ್ನು ಆ ಪಶ್ಚಿಮ ಸಮುದ್ರ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೋ ಆ ಪ್ರಾಂತಕ್ಕೆ, ಆ ಕ್ಷೇತ್ರಕ್ಕೆ ಭೂಕೈಲಾಸ ಕ್ಷೇತ್ರ ಎಂಬತಕ್ಕಂತ ಹೆಸರು ಬಂದಿದೆ. ಆಗ ಎಷ್ಟು ಮೇಲೆ ಕೆತ್ತಿದ್ರು ಕೂಡ ಆತ್ಮಲಿಂಗ ಬರೆದಿರೋ ಕಾರಣ ಆ ರಾವಣೇಶ್ವರ ಏನ್ ಮಾಡ್ತಿದ್ದಾನೆ, ಇಲ್ಲ ಇನ್ನು ನನ್ನ ಪಾನವನ್ನು ಇಲ್ಲೇ ಬಿಟ್ಟು ಬಿಡ್ಬೇಕಂತ ಏನ್ ಮಾಡ್ತಿದ್ದಾನಂದ್ರೆ ತನ್ನ ತಲೆಯನ್ನ ತಗೊಂಡು ಹೋಗಿ ಆತ್ಮಲಿಂಗಕ್ಕೆ ಒಂದೇ ಸಾರಿ ಢಾಮ ಹೊಡಿತಾ ಇದ್ದಾನೆ. ಹೊಡಿತಾ ಇರ್ಬೇಕಾದ್ರೆ ಓಹೋ ನಾರದ ಮಹರ್ಷಿಗಳು ಕಂಡಿದ್ದಾರೆ ರಾವಣೇಶ್ವರ ಹೀಗೆ ಪ್ರಾಣ ಬಿಟ್ರೆ ಹೇಗೆ, ಇನ್ನ ಆ ಶ್ರೀರಾಮಚಂದ್ರ ಹುಟ್ಲಿಲ್ಲ, ತ್ರೇತಾಯುಗು ಪ್ರಾರಂಭವಾಗಿಲ್ಲಲ್ಲ, ಇಲ್ಲೇ ಇವನು ಮರಣಿಸಿದ್ರೆ ಹೆಂಗೆ ಅಂತ ಹೇಳ್ತಾ ಏನ್ ಮಾಡ್ತಿದ್ದಾನಂದ್ರೆ ಆ ನಾರದ ಮಹರ್ಷಿಗಳು ನೇರವಾಗಿ ಆ ಲಂಕಾನಗರಕ್ಕೆ ಹೋಗಿ ತಾಯಿಯಾಗಿರ್ತಕ್ಕಂತ ಕೈಕಸಿಯನ್ನ ಮಂಡೋದರಿಯನ್ನ ಕರ್ಕೊಂಡು ನೇರವಾಗಿ ಬರ್ತಿರ್ಬೇಕಾದ್ರೆ ಈಗ ಆ ಕೈಕಸಿ ರಾವಣೇಶ್ವರನ ಕಂಡು ಹೇಳ್ತಾ ಇದ್ದಾಳೆ, ಕುಮಾರ ರಾವಣ ನಿನ್ನ ಭಕ್ತಿಯಿಂದ ಕೈಲಾಸದಲ್ಲಿರ್ತಕ್ಕಂತ ಆತ್ಮಲಿಂಗವು ಭೂಲೋಕಕ್ಕೆ ಬಂದಿದೆ. ಅಯ್ಯ ನಾನು ಇಲ್ಲೇ ಶಿವನ ಬಗ್ಗೆ ಪೂಜೆಯನ್ನ ಆಚರಿಸಿ ತಪವನ್ನ ಆಚರಿಸಿ ನಾನು ಮೋಕ್ಷ ಮಾರ್ಗಕ್ಕೆ ದಾರಿ ಮಾಡ್ಕೊಳ್ತೀನಯ್ಯ ಇನ್ನ ಸಾಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಪಾರ್ವತಿ ಪರಮೇಶ್ವರರು ಇಬ್ಬರು ಕೂಡ ಪ್ರತ್ಯಕ್ಷವಾಗಿದ್ದಾರೆ. ಆಗ ಪರಮೇಶ್ವರ ಮಾತನಾಡ್ತಾ ಇದ್ದಾನೆ, ಓ ರಾವಣ ನೀನು ನನ್ನ ಮಹಾಭಕ್ತನಯ್ಯ, ಕೈಲಾಸದಲ್ಲಿರ್ತಕ್ಕಂತ ಆತ್ಮಲಿಂಗವು ಭೂಲೋಕಕ್ಕೆ ಬರಬೇಕಾದ್ರೆ ನೀನೇ ಕಾರಣ, ಹಾಗಿರೋದ್ರಿಂದ ಕೈಕಸಿ ನಿನಗೆ ಏನು ಬರಬೇಕು ಕೇಳ್ತಾಯಿ ಅಂತ ಹೇಳ್ತಿರ್ಬೇಕಾದ್ರೆ ಕೈಕಸಿ ಅಂತಿದ್ದಾಳೆ, ಸ್ವಾಮಿ ಈ ಕ್ಷೇತ್ರದ ಮಹಿಮೆಯನ್ನು ಯಾರು ಕೇಳ್ತಾರೋ, ಈ ಕಥೆಯನ್ನು ಯಾರು ವೀಕ್ಷಿಸ್ತಾರೋ, ಯಾರು ಶ್ರವಣ ಜ್ಞಾನದಿಂದ ಭಕ್ತಿಯಿಂದ ಸ್ಮರಿಸ್ತಾರೋ ಅಂತವರಿಗೆ ಗೋಕರ್ಣ ಕ್ಷೇತ್ರದ ಪೂರ್ಣ ಫಲ ಸಿಗಬೇಕು, ಲಿಂಗ ಪ್ರತಿಷ್ಠಾಪನೆ ಮಾಡ್ತಕ್ಕಂತ ಫಲ ಸಿಗಬೇಕು ಅಂತ ಹೇಳ್ತೇ ವರವನ್ನು ಕೋರ್ತಾ ಇರ್ಬೇಕಾದ್ರೆ ಪಾರ್ವತಿ ಪರಮೇಶ್ವರ ಇಬ್ಬರು ಕೂಡ ತಥಾಸ್ತು ಅಂದಿದ್ದಾರೆ. ಹಾಗಾಗಿ ಕೈಕಸಿ ಗೋಕರ್ಣ ಕ್ಷೇತ್ರದಲ್ಲಿರ್ತಕ್ಕಂತ ಆತ್ಮಲಿಂಗಕ್ಕೆ ಪೂಜೆಯನ್ನ ಆಚರಿಸ್ತಾ ತನ್ನ ಜೀವನವನ್ನೆಲ್ಲ ಕೂಡ ಅಲ್ಲೇ ಕಳೆದಿದ್ದಾಳೆ ಆ ಕೈಕಸಿ. ಈ ಕಥೆಯನ್ನು ಕೇಳಿದಂತ ಎಲ್ಲ ಭಕ್ತಾದಿಗಳಿಗೆ ಆ ಪರಮಾತ್ಮ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಮಂಗಳವನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಕಥೆಯಲ್ಲಿ ಮಂಗಳವನ್ನು ಪಾಡೋಣ.

0: ಈಗ ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ಹರಿಕಥೆಗಳನ್ನು ಹಳ್ಳಿ ಹಳ್ಳಿಯಲ್ಲೂ ಕರ್ನಾಟಕ, ಆಂಧ್ರ, ತಮಿಳುನಾಡು ಮೂರು ರಾಜ್ಯಗಳಲ್ಲೂ ಕೂಡ ಹರಿಕಥೆಯನ್ನು ಉಣಬಡಿಸ್ತಾ ಇದ್ದೀರಿ. ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ 7 8 9 2 6 2 0 8 7 8 ನಮ್ಮನ್ನು ಸಂಪರ್ಕಿಸಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕೇಳಿದರಲ್ಲವೇ, ನವವಿಧ ಭಕ್ತಿ ಮಾರ್ಗಗಳಲ್ಲಿ ಆತ್ಮನಿವೇದನೆ ಎಂಬ ಭಕ್ತಿ ಮಾರ್ಗ ಯಾವುದೇ ಪೂಜಾ ಸಾಮಗ್ರಿಗಳಿಲ್ಲದೆ ಆತ್ಮದಿಂದ ನಿವೇದಿಸುವ ಪರಮಾತ್ಮನನ್ನು ಕಾಣುವ ಸುಲಭ ಮಾರ್ಗ ಅಂತ ತುಂಬಾ ಅರ್ಥಪೂರ್ಣವಾದ ಮಾಹಿತಿಯನ್ನ ಶ್ರೀಯುತ ಬಲರಾಮರು

0: ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ತನ ಸಮುದಾಯ ಬಾನುಡಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು ಸರ್.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ, ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ನಿತ್ಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: Strong tea.
1: ತೀಗಳು ಜಾಸ್ತಿ ಆಗ್ಬಿಡ್ತದೆ ಸರ್, ಬಿಟ್ಬಿಟ್ಟಿದ್ದೀನಿ, ಮತ್ತೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಷ್ಟೇ, ಇನ್ನೇನಿಲ್ಲ.
2: ನಮ್ಮ ರಾಶಿಯವರು ಏನು ಬಿಡಲ್ಲ.
1: ಮನೇಲಿ ನಿಲ್ಲ,
2: ಕುಡಿಯಲ್ಲ ಅಂತ. ಇವಾಗ ನಾನು
1: ಕುಡಿತಾ ಇದ್ದೀನಿ, ಅದೇ ಹೇಳ್ತಾರೆ.
3: ನಮ್ದೇನು ಟೀ, ಸ್ನಾಕ್ಸ್, ಬೇರೆ ಐಟಮ್ ಏನೇ ಹೋಗಿಲ್ಲ ಅಂದ್ರೆ ಏನ್ ರಿಸಲ್ಟ್ ಕೊಡ್ತಾ ಪವರ್ ಆಗಿರುತ್ತೆ. ಇದೆಲ್ಲ ಹಾಕಿದ್ರೆ ಬಿಲ್ಡ್ ಅಂತ ತೋರ್ಕೊಂಡ ಮೇಲೆ ಅಂತ ಏನ್ ಮೇಡಮ್, ಟೀ ಅಲ್ಲಿ ಸೈಡ್ ಎಫೆಕ್ಟ್ ಇದೆ, ಹಾಲಲ್ಲೂ ಸೈಡ್ ಎಫೆಕ್ಟ್ ಇದೆ.
4: ಏಕ್ದಮ್ ಯಾವ್ದೋ ಹೊಸ ತಂದಾಗ್ತೀವಿ ಹೊಂದ್ಕೊಂಡಿದೀವಿ. ಇದ್ ಕುಡಿದ್ರು ನಮ್ ಬಾಡಿಗೆ ಅದ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಬೆಳೆಸಿರ್ತೀವಿ. ಈಗ ತಕ್ಷಣ ತಗೊಂಡ್ ಶೇಕು ಅದೇ ಇನ್ನೊಂದ್ ಇನ್ನೊಂದ್ ತಾಗ್ದಾಗ ಅದಕ್ಕೆ ಅದು ಸರಿ ಹೋಗುತ್ತಾ?
1: ಎಪ್ಪುಟ್ ಹೋಗೋದು ಜಾಸ್ತಿ ಜನ ಇದೆ ನನ್ ಕಣ್ಣ ಮುಂದೆ. ಸರ್ ಹೋಗಿರೋರು ಅವ್ರೆ, ನಿಮ್ಗೆ ಹೇಳಿದ್ನಲ್ಲ ಫಸ್ಟ್ ಹೇಳಿದ್ದೆ, ಹತ್ತ ಹೋಗಿರೋರು ಅವ್ರೆ, ಮೂರ್ನಾಲ್ಕು ಜನ ಇದಾರೆ. ಎಕ್ಸಾಂಪಲ್,
4: ನಮ್ ಫ್ರೆಂಡ್ ಸುಮ್ನೆ ವೇಟ್ ಲೆಸ್ ಮಾಡೋಣ ಅಂತ ತಗೊಂಡಿರೋದ್ ಒಂದ್ ತಿಂಗಳು. ಇವಾಗ ದಿನ ತಲೆನೋವು ಒಂದ್ ಯಶವಂತ ಹತ್ರ ಇನ್ನೊಬ್ರ ಹತ್ರ ಇನ್ನೊಬ್ರು, ನಾನ್ ಹೇಳ್ದೆ ತಗೋಬೇಡ, ನೆಂದಿಗೆ ಏನ್ ತಿಂತಿ ತಿನ್ನು, ತಿನ್ಸ್ಕೋ ಅಷ್ಟೇ, ವಾಕಿಂಗ್ ಮಾಡಿ ತಿನ್ಸ್ಕೋ, ಒಂದ್ ತಿಂಗಳು ತಗೊಂಡ್ರಪ್ಪ.
1: ನನ್
4: ತಲೆನೋವೇ ಇಲ್ದಿರೋದು,
1: ಮೈರಡಲ್ ಇದು, ಮೈರಡಲ್ ಇದ್ದಾಗ ಅದೇ ಹೇಳ್ತಿದ್ದೆ, ಹತ್ತಿನ್ಬಾರ್ದು ಇತ್ತಿನ್ಬಾರ್ದು, ಅಯ್ಯೋ ಜೀರ್ಣ ಆಗ್ತಾ ಇಲ್ಲ, ಕೊರಗ್ ಸಾಯ್ಬೇಡ್ರಿ, ತಿನ್ ಸಾಯ್ ಅಷ್ಟೇ, ಕೊರಗ್ ಮಾತ್ರ ಸಾಯ್ಬೇಡ್ರಿ.
4: ವಾರ್ದಿನ ನನ್ ಡೈಜೆಷನ್ ಆಗ್ತಿಲ್ಲ, ನಾನು ಆರಾಮಾಗಿದ್ದೀನಿ, ಥೈರಾಯ್ಡ್ ಇರೋಳು ನಾನು, ನನ್ಗೆಲ್ಲ ಎಫೆಕ್ಟ್ ಆಗ್ಬೇಕು.
2: ಹೌದು,
4: ಒಂದೊಂದ್ ಎಫೆಕ್ಟ್
1: ಗರಿಕ್ ಪಾಟಿ ಅವ್ರು ಹೇಳ್ತಾರೆ ಸರ್,
2: ನೋಡಿ ಕೀಲಗಳಿಂದ ಹಿಡ್ಕೊಂಡು ಎಲ್ಲ
4: ನೋವು ಇಲ್ಲ, ಅದು ಮಾಡಕ್ ಕೆಲಸ ಟ್ಯಾಬ್ಲೆಟ್ ಇಂದ ತಗೋತಿರೋದ್ ನಾನು, ಮಾಮೂಲಿ ತಿರೋರಾದ ಮತ್ತೆ ನಾವೇನ್.
1: ಗರಿಕ್ ಪಾಟಿ ಅವ್ರು ಹೇಳ್ತಾರೆ, ಏನು ತಿಂದಿರಾ, ನೂರು ವರ್ಷ ಬದುಕಿದ್ರು ಒಂದೇ, ನೀನು ಎಲ್ಲ ತಿಂದ ಅರವತ್ ವರ್ಷಕ್ಕೆ ಹೋಗು, ಅದು ಒಂದೇ ತೃಪ್ತಿ. ಅದೇ ಪ್ರಪಂಚದಲ್ಲಿ ಏನೇನೈತ ಎಲ್ಲ ಅನುಭವಿಸ್ಬಿಟ್ಟು ಹೋಗ್ಬೇಕು ಸರ್. ಯಾವ್ದಾದ್ರು ಊರ್ಗೆ ಹೋಗ್ಲಿ ಫಸ್ಟ್ ಯೂಟ್ಯೂಬ್ ಎತ್ತತೀನಿ, ಯಾವ್ದು ಫೇಮಸ್ ಇಲ್ಲಿ ನೆಮ್ಮದಿಯಾಗಿ ಹೋಗ್ತೀನಿ. ದಾವಣಗೆರೆ ಹೇಳಿಲ್ಲ, ದಾವಣಗೆರೆಯಲ್ಲಿ ಮೂರ್ ದಿನ ಇದ್ದೆ, ಮೂರ್ ದಿನಾನು ಬೆಣ್ಣೆ ದೋಸೆ
2: ತಿಂದೆ.
1: ನಮಸ್ಕಾರ, ನಾನು ದೋಸೆ ಮಾಸ್ಟರ್, ಅದು ಮಾಡೋ ವಿಧಾನ ಹೇಳ್ಬಿಟ್ರೆ ನೆಕ್ಸ್ಟ್ ಹೋಗೋದಿಲ್ಲ ನೀವು.
2: ಇವಾಗ
1: ತಿನ್ಬೇಡ್ರಿ ಮೇಡಮ್, ಓಪನ್ ಆಗಿ ತಿನ್ಬೇಡ್ರಿ. ಯಾಕಂದ್ರೆ ಈಸ್ಟ್ ಹೆವಿ
2: ಬೂದಿಕೋಟೆಯಲ್ಲಿ
1: ಅದಕ್ಕೆ ತಿನ್ಬೇಡ್ರಿ.
2: ಬೂದಿಕೋಟೆಯಲ್ಲಿ ದೇವರಾಜ್ ಹೋಟ್ಲ್ ಅಲ್ಲೇ ಮೇಲೆ
1: ಅವರು ಮುಳಬಾಗಿಲ್ ದೋಸೆ ಎಲ್ಲ ಹಾಕೋದು,
2: ಇವರು ದೋಸೆ ಚೆನ್ನಾಗಿ ಮಾಡ್ಕೊಡ್ತಾರೆ ಮನೆಯಲ್ಲಿ ಇದ್ದಂಗೆ.
1: ನಾನು ಮೊನ್ನೆ ಸೈಟ್ ವಿಸಿಟ್ ಹೋಗಿದ್ದೆ ಕನಕಪುರದಲ್ಲಿ, ಸೈಟ್ ಪಕ್ಕದಲ್ಲಿ ಒಂದು 7 ಎಕರೆ ಜಮೀನು ಒಬ್ಬರದೇ, ಅಲ್ಲಿ ನೀಟಾಗಿ ಫೆನ್ಸಿಂಗ್ ಎಲ್ಲ ಹಾಕ್ಸ್ಕೊಟ್ಟಿದ್ ನೀಟಾಗಿ ಅವ್ರ ತೋಟಕ್ಕೆ. ಅವಮ್ಮ ಹೋದಾಗೆಲ್ಲ ಟಿಫನ್ ಮಾಡ್ಕೊಡ್ತಾಳೆ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ದೋಸೆ ಮಾಡಿದ್ಲು, ಏನ್ ಸೋಡ ಹಾಕಿಲ್ಲ ಏನು ಇಲ್ಲ, ಎಷ್ಟು ಟೇಸ್ಟಿ ಆಗಿದೆ ಅಂದ್ರೆ ಫುಲ್ ಫ್ಲಫಿ. ಏನ್ ಹಾಕಿದ್ಯಾ ಕಾಯ್ದ್ರೆ? ಏನ್ ಹಾಕಲ್ಲ ಸರ್, ನಾವು ಮಾಮೂಲಿ ಒಳ್ಳೆ
2: ರುಬ್ಬೋದಿಲ್ಲ,
1: ಎಷ್ಟು ಚೆನ್ನಾಗಿ ಮಾಡಿದ್ಲು ಗೊತ್ತಾ? ನಾವು ಹೋದಾಗೆಲ್ಲ ಟಿಫನ್ ಫಿಕ್ಸ್ ಅವ್ರ ಮನೇಲಿ, ಮನೆಗೆ ಒಳಗ್ ಕರ್ಕೊಂಡು ಹೋಗಿ ಕೂಡ್ಸಿ ಊಟ ಕಳಿಸ್ತಾರೆ.
4: ಇಡ್ಲಿ ಹಾಕಿದ್ರೆ ತುಂಬಾ ಇಷ್ಟ,
1: ಅದು ಅಂಟ್ಕೊಂತದ.
2: ಹೌದಾ?
1: ನಾನು ಇಡ್ಲಿ ಹಾಕಿ ಬರೀ ಇಡ್ಲಿ ಮನೆ ಮಾಡ್ಬೇಕು ಅಂದ್ರೆ ಇಡ್ಲಿ ಹಾಕಿ ಹಾಕಲ್ಲ, ಹಸಿ ಹಾಕಿ ಹಾಕ್ಬಿಟ್ಟು ಸಬ್ಬಕ್ಕಿ ಹಾಕ್ಬಿಟ್ಟು ಮಲ್ಗೆ ಇಡ್ಲಿ, ಕಡ್ಲೆಪುರಿ, ಸಬ್ಬಕ್ಕಿ, ಅವಲಕ್ಕಿ
2: ಹಾಕ್ಬಿಟ್ಟು
1: ಸಪ್ಪೆದ್ ಆಗ್ಬಿಡ್ತೀವಿ. ಬೆಟರ್
2: ನಂಬರ್ ಪಟ್ಕೊಂಡ್ರೆ
1: ಅವೆಲ್ಲ ಆಲ್ರೆಡಿ ಕುಕ್ಡ್, ಅವೆಲ್ಲ ಅವಲಕ್ಕಿ ಆಗಿರ್ಬೋದು, ಸಬ್ಬಕ್ಕಿ ಆಗಿರ್ಬೋದು, ಅದ್ರಲ್ಲೇ ಸಾಧ್ಯ. ಅದು ಫರ್ಮೆಂಟೇಷನ್
2: ಅವಶ್ಯಕತೆ ಇಲ್ಲ. ದಕ್ಷಿಣ
1: ದಕ್ಷಿಣ ದಕ್ಷಿಣ ಅಂತ ಅದೇನ್ ಮೇಡಮ್ ಅಲ್ಲಿ ಕೂತ್ ಬಿಟ್ಟವ್ರೆ
2: ಮಾತಾಡಿದೆ ಏನು ಅಭಿಷೇಕ ಸಾಮಾನು ಕೂಲು
4: ಜಾಸ್ತಿ ಮಾಡಿಸ್ತಾರ
1: ಅಮಾವಾಸ್ಯ ಅಲ್ಲ ಇವತ್ತ
2: ಪೋಯ್ನಾಡ ಅನ್ಕೊಂಡ್ನೆ ಮೈಂಡ್ ಶೇಷ ಅಲ್ದನ್ರಿ ಮತ್ತ ಹೊಡ್ಬಿಟ್ಟು ಏನಿಲ್ಲ ಅದು ಪೈನ್
4: ಸಮಾಧಿ ಹತ್ರನೇ ಹೋಗಲ್ಲ ಈ ತಗೊಳಕ್ ಹಾಕಿರ್ತೀವಿ ನೋಡು ನೆಕ್ಸ್ಟ್ ಐದನೇ ದಿನ ಬರುತ್ತೆ ಅವತ್ತು ಬಿಟ್ರೆ ಆಮೇಲೆ ಹೋಗೋದೇ ಇಲ್ಲ ನಾವು
1: ಇವೆಲ್ಲ
4: ಡಿಫ್ರೆಂಟ್ ಗಣೇಶ ಹಬ್ಬಕ್ಕೆ
1: ಗಣೇಶ ಹಬ್ಬ ನಮ್ ಕಡೆ ಗಣೇಶ ಹಬ್ಬ
2: ಮಾಡ್ತೀವಿ
1: ಲಿಂಕ್ ಪಿಟ್ಲ ಕಾದ್ ಮುಳುವಾಗ್ಲ ಅಂತ ಅಟ್ಲೇ ಶೇದ್ವಾಳ ಇಲ್ಲ ನಮ್ ಕಡೆ ಎಲ್ಲ ಹಂಗೆ ಮಾಡೋದು
2: ಹೋಳಿಗೆ ಮಾಡಿದ್ರು ನನಗೆ ಜುನ್ ಶೇಷ್ರಿ ಅವಿನಿಂಡೆ ನನಗೆ ಉಣ್ಕೊಂಡ್ರೆ ಚಿತ್ರಾನ್ನ ಶೇಷ್ರಿ ಅನ್ನ ಶೇಷ್ರಿ ಸಾಂಬಾರ್ ಶೇಖಿಂಡ್ರಿ ಹೋಳಿಗೆ ಸಾಂಬಾರು ಹಿಂಗೇ ಮುಂದೆ ಎತ್ಕೋಬೇಕು ಬಿಟ್ಟಿಂದ್ರಿ ಒಂದು ತೆಂಗಾಯಿ ಕೊಟ್ಟಿಂದ್ರಿ ಅಪ್ಪ
1: ಶನಿವಾರ ಮಾಡಲ್ಲ ಹೌದು
4: ಕನಕ್ಪುರದಲ್ಲಿ ಮೊಟ್ಟೆ
1: ಆಶ್ಚರ್ಯ ನಮ್ ಕಡೆ ಎಲ್ಲ ನಾನ್ ವೆಜ್ ಮಾಡಲ್ಲ ಏ ಗೌಡ್ರಿ ಸಾರ್ ಮಾಡ್ತಾರ ನಾವು
4: ಪಾಯ್ಸ ಎಲ್ಲ ವೆಜ್ ನಾನ್ ವೆಜ್ ಎರಡು ಮಿಕ್ಸ್ ಆಗುತ್ತೆ ಯಾವ್ ತಿನ್ನೋದು ಯಾವ್ ಬಿಡೋದು
1: ಸಮಾಜ ನಾವು ಬೇರೆ ನಮ್ ಚಿಕ್ಕಪ್ಪ ಅವ್ರಿಗೆಲ್ಲ ಸ್ಟಾಪ್ ಮಾಡಿದೀವಿ ನಮ್ಮ ಅಪ್ಪ ಅದ್ ರೀಸೆಂಟ್ ಅಲ್ಲ ವರ್ಷಕ್ಕೆ ಎರಡ್ ಸತಿ ಹೋಗ್ತೀವಿ
4: ಹೆಂಗಂದ್ರೆ ಯಾರು ದೊಡ್ಡವ್ರು ಇರ್ತಾರೋ
1: ಆಕ್ಚುಲಿ ಗಣೇಶ್ ಹಬ್ಬಕ್ಕೆ ಹೋಗ್ಬಾರ್ದು ನಮ್ ಮನೇಲಿ ಅಭ್ಯಾಸ ಆಗ್ಬಿಟ್ಟು ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಾವೇನ್ ಮಾಡಕ ಹೇಳಿದ್ದೀನಿ ವರ್ಷಕ್ ಒಂದ್ಸತಿ ಹೋಗ್ಬೇಕು ಹೆಂಗಿದ್ರು ಬರ್ತಲ್ಲ ನಾವ್ ಹೋಗ್ತೀವಿ ಬೇಡ ಅಂದ್ರೆ ಕೇಳಲ್ಲ ಗಣೇಶ್ ಹಬ್ಬಕ್ಕೆ ಹೋಗ್ಲೇಬೇಕು ಅಂತ ದೇವ್ರ ನಾಗರ ಪಂಚೆ ಇದು ನಾಗರ ಹಾಕೊಂಡ್ರ ಹೋಗ್ತೀವಿ
2: ಸಮಸ್ಯೆ
1: ಕೇಳಲ್ಲ ಅದಕ್ಕೆ ಇವಾಗ ನಾನು ಉಲ್ಟಾ ಮಾಡ್ಬಿಟ್ಟಿದ್ದೀನಿ ನಾಗರ ಹಾಕೊಂಡ್
2: ಬಂದ್ರೆ
1: ಬೇಕಾದ್ರೆ ಎತ್ಕೊಂಡು
4: ಹೋಗ್ಬಿಡಿ
1: ಕೇಳಲ್ಲ ನಮ್ಮ ಇಲ್ಲ ನಾನ್ ನೆಕ್ಸ್ಟ್ ಸ್ಟಾಪ್ ಮಾಡ್ತೇನೆ ಗಣೇಶ್ ಸ್ಮಶಾನಕ್ಕಿನ್ನ ಹೋದ್ರೆ ಒಂದೇ ಸತಿ ಅಪ್ಪ ತೀರ ಜನ ಕಂಪಲ್ಸರಿ ಹೋಗಿ ಹೋಗ್ತೀನಿ
4: ತತ ಇರೋರ್ಗು ತತ ಮನೆ ಇಡೀ ಎಲ್ಲ ಹೆಣ್ಮಕ್ಳು ಹಳಿ ಅಂದ್ರು ಮಕ್ಳು ಮರಿ ಇನ್ನೂರ್ ಜನ ಸೇರ್ತೀವಿ ಹೆಂಗಿರುತ್ತೆ ಅದೇನು ನಮ್ಗಿಲ್ದೆ ಎಲ್ಲ
1: ಒಳ್ಳೇದು ಚೆನ್ನಾಗಿರ್ತದ ಆತರ ಎಲ್ಲ ಸೇರಿದ್ರೆ
4: ಇರೋರ್ಗು ನಡೀತೇನೋ ಆಮೇಲೆ ಯಾರ್ ತಗೋತಾರ ಪೊಸಿಷನ್ ತಗೊಳ್ತಾರೋ ಬಿಟ್ಬಿಡ್ತಾರೆ ಎಲ್ಲಾರು ಅವ್ರವರೇ ಮಾಡ್ತಾರೆ
1: ನಾನ್ ಇನಿಷಿಯೇಟಿವ್ ತಗೊಂಡು
2: ಇವಾಗ
1: ನೋಡೋದೇ ಆಗಲ್ಲ ಯಾರು ಬಂದ ಊಟ
4: ಎಲ್ರು ಮಾಡಂಗಿಲ್ಲ ದೊಡ್ಡವ್ರು ಇರೋರು ದೊಡ್ಡವರೇ ಮಾಡ
1: ನಾನು ಉಲ್ಟಾ ಹೋಗ್ತಾ ಇದ್ದೀನಿ ಇವಾಗೆಲ್ಲ ಬಸವ ತತ್ವ ನೀಟಾಗಿ ಪಾಲಿಸ್ತಾ ಇದೀನಿ ಅದಕ್ಕೆ ನಾನು ನೋಡೋದು ಯಾರು ಆಗ್ತಿಲ್ಲ ಮನೆ
4: ಇನ್ನೊಂದೇ ಮನೆ ಸೇರಿ ಇತ್ತು ಒಂದೇ ಒಂದ್ ನರ್ಪುಳೆ ಕೂಡ ಮಿಸ್ ಆಗಿಲ್ಲ ತಾತನ ಫ್ಯಾಮಿಲಿ ನೋಡ್ರಿ ಇನ್ನು ಬಜ್ಜಿಗಳು ಒಡೆಗಿ ಬಿಟ್ಟಿರೋದು ಇನ್ನು ಎಣ್ಣೆ ಹೋಗಿಲ್ಲ ಬಾಳೆಕಾಯಿ ಕಬಾಬು ಬಜ್ಜಿ
1: ಬಾಳೆಕಾಯಿ ನಡುವೆ ಜಾಸ್ತಿ ಆಗೈತೆ ತಿನ್ನೋದು ಒಳ್ಳೇದು
4: ಒಳ್ಳೇದು ಜೊತೆಗೆ ನಮ್ಗೆ ಬಾಳೆಕಾಯಿ ಪಲ್ಯ ಇದು ಹೆಸರು ಪಕ್ಷಕ್ಕೆ
1: ಕಂಪಲ್ಸರಿ
4: ಕಂಪಲ್ಸರಿ
1: ನಮ್ ಕುಂಬಳಕಾಯಿ ಇದ್ದಂಗೆ ನಾವು ತಿಥಿ
4: ನಮ್ ಬಾವ್ರ ಮನೆಯಲ್ಲಿ ಮೂರ್ತ ಆಗಿದ್ದು ಎಲ್ರು ಆಡು ಡ್ಯಾನ್ಸ್
1: ಖುಷಿ
4: ಚಂದ ಆಗಿದೆ ಈ ನಡುವೆ ಯಾರು ಆಡ್ತಿದ್ರು ಖುಷಿ ಅಂತ
2: ನೋಡಿ ಮೇಡಮ್ 50-60 ವರ್ಷ ಮೇಷ್ಟ್ರು
1: ಎಲ್ಲ ಟ್ರೆಂಡ್ ಆಗುತ್ತೆ ನೋಡ್ರಿ ಚಿತ್ರದುರ್ಗ ಕಡೆ ಎಲ್ಲ ನೀರು ಭೀಮ ಮೇಲ್ದಂಡೆ ನೀರೆಲ್ಲ ಬರ್ತಾವ
2: ಹುಡುಗಿ ಹುಡುಗ ನಮ್ ಪಿಳ್ಳೆಗಳು ಎಲ್ಲರೂ ಡ್ಯಾನ್ಸ್ಗಳು
1: ಸಾರ ಅದೇ ಆಶ್ಚರ್ಯ ಆಗೋಯ್ತು ಸಾರ್ ನನ್ಗೆ ಎಲ್ಲ ಸಾರ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ
2: ನಾನೇ ಇಲ್ಲ ನಾನೇ ನೋಡಿಲ್ಲ
4: ಅದಕ್ಕೆಲ್ಲ ಬಿದ್ಬಿಟ್ಟು ಎಲ್ಲ ಹೋಗೋದು ಎಲ್ಲ ವಿಡಿಯೋಗಳು ಮಾಡಿ ಡ್ಯಾನ್ಸ್ ಮಾಡಿ ಎಲ್ಲ ಬಿದ್ಬಿಟ್ಟೆ ಹೋಗೋದು
1: ಅಲ್ಲ ಇವ್ರೇ ಯಾರು ಯಾರು
2: ಶಶಾಂಗಿ ಶಶಾಂಗಿ
1: ಬಿಡಿ ಬಿಡಿ
4: ನೋಡ್ತಾ
1: ಇದೀನಿ ವಚ್ಚಲ ವಚ್ಚಲ ಒಬ್ಬೊಬ್ರಂಗೆ ನಮ್ಮನೇಲಿ ಅವೇ ನಾನನ್ನೋದು ನೋಡು ನಿಮ್ ಫ್ರೆಂಡ್ಗಳು ಏನ್ ಪಾಕ್ ಬೀಳ್ತಾರೆ ಅವ್ ಬೀಳ್ತಾರೆ ನಾವ್ ಬೀಳಕ್ಕಾಗ ಸುಮ್ಮನೆ ಇರ್ ಮಮ್ಮ ಅಂತಾರ
4: ನಂಗೂ ಬಿಟ್ಟಿಲ್ಲ ಹಿಂಗೂ ಓದ್ ಎತ್ ಬಿಡ್ತಾರ ಮನಿ ಹೆಂಗಿದೆ ಹಂಗೆ
1: ಎಗ್ ರೈಸ್ ಅಲ್ಲ ಇವ್ರು ಇವ್ದೊಂದ್ ಪೇಜ್ ಇದೆ ಕನ್ನಡ ಪಾಕಶಾಲಾ ಅಂತ ಮಾತು ಬಂದ್ರೆ ಸಾಕು ಅಂದಿಬಾಡು ಮಾತು ಬಂದ್ರೆ ಸಾಕು ಅಂದಿಬಾಡು ಅಲ್ಲ ಅವ್ನು ತಿನ್ನೋದ್ ನೋಡ್ಬೇಕು ಅವ್ನು ತಿನ್ನೋದ್ ನೋಡಿ ಜೂಮ್ ಮಾಡಿ ಮಾಡಿ ಹಾಕ್ತಾರ ಅವ್ನ ಮುತ್ತಿನ ಅವನೇ ಒಂದ್ ಅಂದಿ ಇದ್ದಂಗ ಅವನೇ ನಲ್ಲಿ ಏನ ಅಂದ್ರೆ ನೋಡ್ರಿ ಅಂದ್ರೆ ದೊಡ್ಡ ಲಾರ್ಜ್ ಅಮೌಂಟ್ ಅಲ್ಲೇ ಮಾಡೋದಿರೋ ಚೆನ್ನಾಗ್ ತೋರಿಸ್ತಾರ ಇದೇನಿರೋದು ಅಂದಿ ಊರ್ ಬಂದೇನೇನ ಹಾಕ್ತಾರೆ ಅಂದೆ ಯಾವ್ದೋ ಕಾಲದಲ್ಲಿ ಸರ್ ನನಗೆ ಪಾರ್ಟಿ ವೈಸ್ ಹೋಗಲ್ಲ ಸರ್ ನೋಡ್ರಿ ಮಸಾಲ ಏನು ಹಾಕ್ತಾರ ಗೊತ್ತಾ ನೋಡ್ರಿ ಅಲ್ಲೇ ಮಾತಾಡ್ತಾರ
4: ನಮ್ ಬಾವನ್ ಮಗ ತನ್ಕ ನಮ್ ದೊಡ್ಡಪ್ಪ ಮಗ
1: ನೋಡಿದ್
4: ನಮ್ ದೊಡ್ಡಪ್ಪನ ಮಗನ್ ತಂದ್ಕೊಡೋದು ನಂಗೆ ನಮ್ಮ ಅಣ್ಣ ದೊಡ್ಡಣ್ಣ ಒಂದು ಅಂದಿ ಮಠದಲ್ಲಿ ಫ್ರೈ ಮಾಡ್ಕೊಂಡು ಈಗ ಬಾಳೆ ಎಲ್ಲ ಇದಾಕ್ಸ್ಕೊಂಡು ತಂದ್ಕೊಡೋದು
2: ಅಂದಿ ಮಟನ್
5: ಅಲ್ಲಲ್ಲ
4: ರಾಜ್ರೈ
2: ಮಾಡ್ಕೊಡ್ತಾರೆ ಮುದ್ದೆಗೆ ಸಾಂಬಾರ್ ಕೊಟ್ಟಿರ್ತಾರೆ ಮಗನ ಬಟ್ಲಲ್ಲಿ ನಾನು ನೋಡಿದ್ದೀನಿ ಒಂದ್ ನಾಲ್ಕು ಸಲ ಹೋಗಿದ್ದೀನಿ ಕುತ್ಕೊಂಡಿರೋದು ನಾನು ಅಷ್ಟೇ ಇವರೆಲ್ಲ ಬ್ಯಾಟಿಂಗ್ ಆಡೋದು ಹಾಕಿ ಹಿಂಗ್ ಹೇಳ್ದಾಗ್ತಾ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅವ್ನು ಹೇಳ್ಬೇಕು ಇಲ್ಲಿ 380-400 ರೂಪಾಯಿ ಕೊಟ್ಟು 380 ಒಂದ್ ಕೆಜಿ ಎತ್ಕೊಂಡು ಮಾಡಿದ್ರು ಅಷ್ಟೇ ಬರೋದು ನಾವು ಒಂದ್ ನಾಲ್ಕು ಪ್ಲೇಟ್ ತಗೋಬಿಟ್ರೆ ಏನಪ್ಪ ಇಲ್ಲ ಆಫೀಸಲ್ಲೇ
1: ಫಾಲೋವರ್ಸ್ ನೋಡಿ ಕರೆಕ್ಟ್ ಮೂರ್ ತಿಂಗಳಿಂದ 20,000 ಜನ
2: ಅಂದಿ ಪಾಡ್ ತಿನ್ನೋದ್ ಹೆಂಗೆ ಅಂತ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಒಂದು ಮಾಡ್ಬೇಕಂತೆ ನೀನು
1: ತಿನ್ನೋದಲ್ಲ ಅವ್ನ್ ತೋರ್ಸದ್ ನೋಡ್ಬೇಕು ಅವ್ನ್ ತಿನ್ನೋದನ್ನೇ ತೋರಿಸ್ ಸರ್ ಇದ್ರಲ್ಲಿ
4: ಏನಾದ್ರು
1: ಕಾಂಪಿಟೇಷನ್ಗೆಲ್ಲ ಹೋಗ್ತಾನ ಅವನು
6: ಜೊತೆಗೆ
1: ಕಾಂಪಿಟೇಷನ್ ಎಲ್ಲ ಹೋಗ್ತಾನೆ ತಿನ್ನೋದಕ್ಕೆ ವೆರೈಟಿ ವೆರೈಟಿ ಅಂದ್ರೆ ಮಾಡ್ತಾರ ಮಾಡ್ಬಿಟ್ಟು ಹಿಂಗ ಅನಾಥ ಮಕ್ಳು ಇದಿರ್ತದೆ ಅಲ್ಲಿ ಹಂಚ್ ಬಿಡ್ತಾರ
7: ಹಲೋ
1: ಒಟ್ನಲ್ಲಿ ಪ್ರೊಸೀಜರ್ ಚೆನ್ನಾಗಿ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ಕೊಡ್ತಾರೆ ಡೀಟೇಲ್ಸ್ ಏನೇನ್ ಆಗ್ಬೇಕು ಎತ್ತ ಆರ್ಮಿ ಕೂತ್ಕೊಂಡ್ ಅರ್ಧ ಬೋಳಿ ಮಕ್ಕಳು ಜನತ ಮಂತಾರ ಅದೇ ಇದ್ರದ್ದು ಎಸ್ ಐ ಅರ್ದು ನಿಮ್ಮ ಅನಿಸಿಕೆ ಏನ್ ಮೇಡಮ್ ಎಸ್ ಐ ಅರ್ ಬಗ್ಗೆ ಮಾಡ್ತಾರೋದು ಒಳ್ಳೇದಾ ಹೆಂಗೆ
4: ನನ್ನ ಅನಿಸಿಕೆ ಪ್ರಕಾರ ಅಲ್ಲ ಬುದಿಕೋಟೆಯಲ್ಲೂ
1: ಅದೇ ಹೇಳ್ತಾರ ಅದು ಮೂರ್ ಸ್ಟೇಟ್ ಅಲ್ಲಿ ಕಡ್ರ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತಾವ ಪ್ರಕಾಶ್ ರಾಜ ಇವತ್ ಐತೆ ಜಂತರ್ ಮಂತರ್ ಆರ್ ಎಸ್ ಎಸ್ ಅವರೆಲ್ಲ ಇವಾಗ ಡೆಲ್ಲಿಯಲ್ಲಿ 40 ಲಕ್ಷ ಹೋಟೆಲ್ ಕ್ಯಾನ್ಸಲ್ ಆಗಿದೆ ಅಂತೆ ಅಂದ್ರೆ ಎಲ್ಲಾ ಕಳ್ಳನ ಮಕ್ಳು ಇವರೇ ಕರ್ಕೊಂಬಂದು ವಾಸಸ್ಥಾನ ಕೊಟ್ಟಿರೋದು ಇರೋದಕ್ಕೆ ಯಾರನ್ನ ಬಾಂಗ್ಲಾದೇಶ ಏನೆಲ್ಲಾ ಕಡೆ ಓಟ್ ಹಾಕೋದು
4: ಹೌದು
1: ಇವಾಗ ಏನ್ ಏನ್ ಮಾಡೋರು ಇದ್ ಮಾಡ್ಕೊಳ್ಳೋಣ
4: ಆನ್ಸರ್ ಕೊಡ್ದಿರಾ ಬಿಸಿ ಇದ್ರು ಅದ್ರಲ್ಲಿ ಕರೆಯೋರು ಕೋಲಾರಲ್ಲಿ ಏನಾಗ್ತಿದೆ ನಿಮ್ಗೆ ಗೊತ್ತಾಯ್ತು ಅಂದಾಗ ನಾವ್ ಹೇಳೋದು ಏನಾಗ್ತಿದೆ ನನ್ನ ಮಗ ಅಲ್ಲೇ ಅವನೇ ಸತ್ತಿರ್ಬೇಕಲ್ಲ ಅಲ್ಲಿ
1: ನೀನ್ ತೆಗೆದ್ರೆ ಎಲ್ಲ ತಿನ್ನೋದೇ ಬರ್ತಾಯ್ತೆ ಇವತ್ತ ಇದೊಂದೇ
4: ಸೂಪರ್ ನಮ್ದು ಎಷ್ಟು ಓಟ್ ಗೊತ್ತಾ 40-58 ಹೋಗಿದೆ ನಮ್ ಬೂತ್ ಒಂದು
1: ಹೋಗುತ್ತೆ ಇವಾಗ ಟೌನ್ ಅಲ್ಲಿ ಇರೋ ಕೂಡ ಯಾರು ಟೌನ್ ಅಲ್ಲಿ ಇಕ್ಕಂತ ಇಲ್ಲ ಎಲ್ಲ ಹಳ್ಳಿ ಕಡೆನೆ
4: ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ನೀನ್ ಎಲ್ಲಿ ಲಿಂಕ್ ಮಾಡಿ ಅದು ಪ್ರೊಸೀಜರ್ ತಗೊಂಡ್ಬಿಡುತ್ತ ನೆಕ್ಸ್ಟ್ ಬೇರೆ ಕಡೆ ಹಾಕಿದ್ರು ಅದು ಕುತ್ಕೊಳ್ಳಲ್ಲ ಆಟೋಮೆಟಿಕ್ ಕ್ಯಾನ್ಸಲ್
7: ಬರುತ್ತೆ
1: ಅಗರಣನೂ ಇಲ್ಲ ಪಗಾರಣನೂ ಇಲ್ಲ
7: ಕಾಂಗ್ರೆಸ್
1: ಅವ್ರು ಬಾಂಗ್ಲಾದೇಶ ಕರ್ಕೊಂಡ್ ಅವರೇ ತಾನೇ ಇಕ್ಕಿರೋದ ಓಟ್ಗಳು ಹೋಗ್ಬಿಡ್ತೈತಲ್ಲ ಅವ್ರದ ಅವ್ರ ವೋಟ್ ಬ್ಯಾಂಕ್ ಇರೋದೇ ಅಲ್ಲೇ ಕರ್ಕೊಂಡ್ ಬಂದಿರೋ ನಿಕ್ಕಂಟ್ರೆ ವೋಟ್ ಬ್ಯಾಂಕ್
4: ನಮ್ ಸೊಸೆಗಳು ಅಲ್ಲೇ ಅವ್ರ ಅಪ್ಪ ಅವ್ರ ಇದಾರ 2012 2002 ಅನ್ಸುತ್ತೆ ಇದಾರ ಅವ್ರಪ್ಪ ಅವ್ರ ಅಪ್ಪ ಅಮ್ಮದ ಇದು ತಗೊಳ್ಬೇಕು ಅದಕ್ ನೀನೇ ಮಗ ಅಂತ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ಓಟ್ ಕೊಡ್ತಿದಾರೆ
7: ಅವ್ರಿಗೆ
4: ಕೊಟ್ಕೊಂಡಿದ್ದಾರೆ ಹುಡುಕಿ ಎಲ್ಲ ಮಾಡಾಕ್ತಿದ್ದಾರೆ ನೀನ್ ಇಲ್ಲ ಎಲ್ಲಿರೋ ಬಂದ ಅವ್ರು ಯಾವ್ದು ಇದೇ ಇಲ್ಲ ನಿಂದ ಕರೆಕ್ಟ್ ಆಗಿ ಸುರೈತಿ ಇವ್ರು ಇವ್ರು ಸರ್ ಬ್ಯಾಚ್ ಆಯ್ತು ಇನ್ನೊಬ್ಬಂದು ಎಲ್ಲೂ ಇಲ್ಲ ಅವ್ನ ಹೆಂಗ್ ಇಲ್ಲಿ ಬಂದು ಓಟ್ ಕುತ್ಕೊಂಡ ನಿನ್ ಸಂಬಂಧಿಕರ ಯಾರು 2012 ನಿನ್ ಸಂಬಂಧಿಕರು ಯಾರಿದ್ರು ಅಲ್ಲಿ ಯಾವ್ದು ಇಲ್ಲ ಅಂದಾಗ ಅವಾಗ ನಿನ್ ಕಲ್ಲು ಓಟ್ ಹೋದೆ
7: ಕರೆಕ್ಟ್ ಅಲ್ವಾ ಮೇಡಮ್ ಅದು
4: ತಪ್ಪ ಅಲ್ವಾ ಅದು ಕರೆಕ್ಟ್ ಅನ್ನೇ
7: ಇನ್ನಾಗ್ಲೇ ಅರ್ಥ ಆಗ್ತಾ ಇರೋದು
4: ನಿನಗೆ ತಾತ ಮುತ್ತಾತವ್ರು ಇದಾರ ನಿಮ್ ಅಪ್ಪ ಅಮ್ಮ ಅವರೆಲ್ಲ ಇದಾರ ಅಂದ್ರೆ ಓಕೆ ನೀನ್ ಅಲ್ಲಿದಾರೆ ಅಲ್ಲಿಂದ ಇಲ್ಲಿ ಬಂದಿದ್ದಿ ಇಲ್ಲಿಂದು ಅತ್ತೆ ಮನೋನು ಏನ ಶುರು ಆಗಿದೆ ಅಂತ ಹಾಕೋಬಹುದು ನಿಮ್ ಅಪ್ಪ ಅಮ್ಮನೆ ಎಲ್ಲ ತಾತ ಮುತ್ತಾತ ಇದಾಗ ನೀನ್ ಎಲ್ಲಿಂದ ಬಂದೆ ಅಂಗ ನೀನ್ ಇಲ್ಲಿಯವನಲ್ಲ ಅಲ್ಲಿ ಸಿಕ್ಕಿರೋದು ಬಾಂಗ್ಲಾದೇಶವ್ರು
7: ಇವ್ರ ಕಳ್ಳನ ಮಕ್ಳು ರಾಹುಲ್ ಗಾಂಧಿ
1: ಸರ್ ಹೇಳ್ತಾ ಇಲ್ಲ ಡೆಲ್ಲಿಯಲ್ಲಿ 40 ಲಕ್ಷ ಓಟ್ಗಳು ಕ್ಯಾನ್ಸಲ್ ಆಗಿದೆ ಆ 40 ಲಕ್ಷ ಓಟ್ಗಳು ಹಾಕೋರೆಲ್ಲರೂ ಆಮ್ ಆದ್ಮಿ ಪಾರ್ಟಿ ಅವರೇ ಆಯ್ತಾ ಅದ್ ಎಲ್ಲಿಂದ ತರ್ಸಿರೋದ್ ಬಾಂಗ್ಲಾದೇಶದ ವಲಸೆ ತಂದು ಇಲ್ಲಿ ನೆಲೆ ಸ್ಥಾನ ಕೊಟ್ಬಿಟ್ಟು ಓಟ್ಗಳು ಹಾಸ್ಕೊಂಡಿರೋದು ಅಂದ್ರೆ ಆ 40 ಲಕ್ಷ ಹೋಗ್ಬಿಟ್ರೆ ಅವ್ನ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಲ್ಲ ಆ ಬಾಧೆ ಅವನ್ ಆಗಿರೋದು ಆ ಬಾಧೆ ಅವನ್ ಮೇನ್ ಆಗಿರೋದು ಇಲ್ಲೇ ಅಂತಲ್ಲ ಪಂಜಾಬ್ ಸಿಂಧ್ ಹೋಗ್ರಿ ಸಿಂಧ್ ಏರಿಯಾದಲ್ಲಿ ಕೂಡ ಪಾಕಿಸ್ತಾನ ಅವರು ಬಾರ್ಡರ್ ಎಂಟ್ರಿ ಆಗ್ಬಿಟ್ಟು ಬಂದವ್ರೆ
7: ನಾನು ಅನ್ಕೊಂಡೆ ಮೋದಿ ಏನು ಇಲ್ದಿರ ಏನು ಮಾಡಲ್ಲ ಒಂದೇ
4: ಯಾರು ಕೊಡ್ತಾರೋ ಸಜೆಷನ್ಸ್ ಗೊತ್ತಿಲ್ಲ
7: ಅದು ಹೆಂಗ್ ಬರ್ತೈತ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದ್ರೆ ಅವ್ರು ಮಾಡೋದೊಂದು ಪ್ಲಾನ್
4: ಮಾಡಿದ್ದಾರೆ
7: ರಾಹುಲ್ ಗಾಂಧಿ ಅಂತ ಒಂದೇನ ಕೂರಿಸಿದ್ರೆ ನಾ ಇವಾಗ ಅಮ್ಮ ಅನ್ನೋ ಗೊತ್ತಿಲ್ಲ ಅವ್ನಿಗೆ
4: ಫಾರಿನ್ ಕಂಪ್ನಿಗಳೆಲ್ಲ ಇಲ್ಲೇ ಬಂದ್ ಸೆಟ್ಲ್ ಆಗ್ತಿದ್ದಾವೆ ಇಂಡಿಯಾದಲ್ಲೇ. ನೆಕ್ಸ್ಟ್ 2 ಲಕ್ಷ ಜನ ಕೆಲಸಗಳು ಇದ್
6: ಮಾಡ್ತಿದ್ದಾರೆ.
8: ಹೇಳ್ತೀನಿ ಕೇಳಿ, ಏನಾದ್ರು ಕಾಂಗ್ರೆಸ್ ಬಂದಿದ್ಯಾ ಅಂದ್ರೆ
4: ಅದು ಹೋಯ್ತು,
8: ಹುಟ್ಟು ಸೋಂಬೇರಿಗಳಾಗ್ಬಿಡ್ತಾರೆ ದೇಶ ಎಲ್ಲ, ಹುಟ್ಟು ಸೋಂಬೇರಿ. ಇವಾಗ ಕರ್ನಾಟಕದೇ ಹೇಳಿ, ಫ್ರೀ ಅಕ್ಕಿ ಬರ್ತೈತೆ, ಅಲ್ಲಿ ಬರ್ತೈತೆ, ಇಲ್ಲಿ ಬರ್ತೈತೆ, ಆರಾಮಾಗಿದ್ಬಿಟ್ಟು.
4: ನನ್ ನಮ್ಮವನು ಒಕ್ಕಲಿಗ ಅನ್ನೋದಲ್ಲ, ಅವ್ನ್ ಕರೆಕ್ಟಾಗಿ ಮಾಡ್ತಿದ್ದಾನೆ. ನೀನು ಇವ್ರಿಗೆ ಅನ್ಕೊ ಮುದುಕರಿಗೆ ಬರ್ತಿಲ್ಲ ಆ ತಿಂಗಳಿಂದ ಅಂದ್ರೆ ಕೊಡು, ನೀನು ದಾಖಲೆಗೆ ಕೊಡು, ಕ್ಲಿಯರ್ ಮಾಡ್ತೀನಿ.
8: ಅದ್ಯಾರು ಕೇಳ್ತಾ ಇಲ್ಲ, ಕರ್ನಾಟಕದ ಯಾರು ಕೇಳ್ತಾ ಇಲ್ಲ. ಒಂದು ಎಸ್ ಐ ಆರ್ ಪ್ರಾಬ್ಲಮ್ ಇಂದ ಜಂತಾರ್ ಮಂತಾರ್ ಹೋಗೋರೆ, ಇವನ್ ಇಟ್ಕೊಂಡು ಏನ್ ಮಾಡ್ಬೇಕು
4: ಹೋಗಿ ಏನ್ ಮಾಡ್
8: ಒಳ್ಳೇದೆ
4: ಮಾಡ್ತಿರೋಲ್ಲ.
8: ಸರ್ ನಾನ್ ಅಪೋಸಿಟ್ ಸರ್, ಕಾಂಗ್ರೆಸ್ ಅಪೋಸಿಟ್, ಸುಳ್ಳು ಹೇಳಲ್ಲ ನಾನು. ಆಗ್ಲಿ ಡಿ ಕೆ ಶಿವಕುಮಾರ್ ಮಾಡ್ತಾರ ಮೆಚ್ಕೋತೀನಿ, ನಿಜ ಕರೆಕ್ಟ್ ಆಗಿ ಮಾಡ್ತಿದ್ದಾನೆ. ಏನಂದ್ರೆ ಆ ಹೈಕಮಾಂಡ್ ಹೇಳೋಂತ ಮಾತುಗಳು ಇವ್ನು ನಂಬಾರ್ದು, ಇವನ್ ಅದನ್ನ ಎಕ್ಸಿಸ್ಟಿಂಗ್ ಮಾಡಿದಾನೆ ಅಂದ್ರೆ
4: ಹೋಯ್ತು.
7: ಸಿದ್ದರಾಮಯ್ಯನಿಗೂನು ಡಿ ಕೆ ಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆದ್ರೆ ಡಿಫ್ರೆನ್ಸ್ ಹೆಂಗೆ ಆಗೋಗಿದೆ ಅಂದ್ರೆ ಜನ ನಂಬ್ತಾ ಇಲ್ಲ, ಈಗ ಇವನ ಹತ್ರ ದುಡ್ಡಿಲ್ಲ ಏನ್ ಕೊಡ್ತಾ ಇಲ್ಲ
8: ಅದೇ ಬಂದಿರೋದು.
4: ಅದು ಜನ ಅನ್ಕೊಂತಾರ, ಅದು ಅದು ದುಡ್ಡಲ್ಲ, ಅವ್ನ ಪ್ರಶ್ನೆ ಏನು ಕರೆಕ್ಟ್ ಆಗಿರೋರ್ಗ್ ಹೋಗ್ಲಿ.
8: ಅದು ಒಪ್ತಾ ಇಲ್ಲ ಜನ
4: ಮುದುಕರದು. ಇನ್ಕಮ್ ಸರ್ಟಿಫಿಕೇಟ್ ಕೊಡಿ, ಎಷ್ಟು ಇನ್ಕಮ್ ಕೊಡಿ, ನೀಟಾಗಿ ಇನ್ಕಮ್ ನಿಂದ ಕರೆಕ್ಟ್ ಆಗಿತ್ತ ನಿನ್ ಬರುತ್ತೆ. ನಿನ್ ಮಕ್ಳು ಜಿ ಎಸ್ ಟಿ ಕಟ್ತಿದ್ರೆ ಇನ್ನೊಬ್ರು ಕಡೆ ನಿಮ್ಗೆ ಸರ್ಕಾರ ಸವಲತ್ತು ಬೇಕು ಅಂದ್ರೆ ಅವಶ್ಯಕತೆ
8: ಇದೆ.
4: ತಪ್ಪೇನಿಲ್ಲ, ಅದನ್ನ ಕೇಳ್ತಿರೋದು ನಾವ್, ಅದನ್ನ ತಪ್ಪು ಅಂದ್ರೆ ಆಗಲ್ಲ, ತೀರಾ ಬಡ ಅದಕ್ಕೆ ತಿರ್ವರ್ಕ್ ಕೊಡೋಣ.
7: ಎಲ್ಲಾರ್ಗು ಕೊಟ್ಬಿಟ್ರೆ
4: ಅಲ್ಲಿ ಇರ್ಬೇಕಲ್ಲ, ಎಲ್ಲಾನು
8: ಎಲ್ಲಾರು ಕೊಟ್ಬಿಟ್ರೆ
7: ಟ್ಯಾಕ್ಸ್ ಇಲ್ಲ
8: ಅದೇನ ಅಂತಾರಲ್ಲ. ಅವನ್ಯಾರೋ ಸರಿಯಾಗಿ ಕೇಳ್ದ, ಅವಳ್ಯಾರೋ ಬಾರ್ಡರ್ ಹತ್ರ ಹೋಗ್ಬಿಟ್ಟು ರೋಡ್ ಏನೋ ಬ್ಲಾಕ್ ಮಾಡೋರ ಮಿಲಿಟರಿ ಅವ್ರ ಅಂದ್ಬಿಟ್ಟು, ಇನ್ನ 22 ವರ್ಷನೂ ಇಲ್ಲ ಅವಳಿಗೆ, ನಮ್ ಟ್ಯಾಕ್ಸ್ ನೀವ್ ಸ್ಯಾಲ್ರಿ ಕೊಡ್ತಾ ಇದೀವಿ ಹಂಗೆ ಹಿಂಗೆ. ಅವನ್ಯಾರೋ ಸರಿ ಕರೆಕ್ಟ್ ಆಗಿ ಹೇಳೋನೆ, ಅವ್ನ ಜಾಗದಲ್ಲಿ ನೀನ್ ನಿಂತ್ಕೋ, ನೀನ್ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನನಗ್ ಬರೋ ನಾನು ಎಲ್ಲರ ಹತ್ರ ಕಲೆಕ್ಟ್ ಮಾಡಿ 2 ಲಕ್ಷ ನೀನ್ ಸ್ಯಾಲ್ರಿ ಕೊಡ್ತೀನಿ ತಿಂಗಳಿಗೆ, ದುಮ್ ಇದ್ರೆ ನಿಂತಾನೆ ನನ್ಗೆ. ಮಾತ್ ಬಂದ್ರೆ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಹೇಳ್ಬೇಡ, ಎಷ್ಟು ಮಾತ್ರ ಕೊಟ್ಬಿಡ್ತೀವಿ ಟ್ಯಾಕ್ಸ್. ನೀವು ಏಂತ ಕೇಳಿ, ವಿರಾಟ್ ಕೊಹ್ಲಿ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗಿಲ್ಲ
7: ಇನ್ನೊಂದೇನೆ. ನನ್ನ ಪ್ರಕಾರ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷನೆಲ್ಲ ಬೈಯೋದು, ಇವನು ಒಳ್ಳೆ ಸೌತೆಕಾಯಿ ಇದ್ದಂಗಿದ್ದಾನೆ ನಮ್ ರಾಹುಲ್ ಗಾಂಧಿ.
4: ಇನ್ನ ಟಿವಿ ಬಂದ್ಬಿಟ್ಟು ಮಹಿಳೆ, ಸಾಮಾನ್ಯ ಮಹಿಳೆ ಯಾರಾದ್ರೂ ಹಾಕೋಬೋದಂತ ಮಹಿಳೆ.
8: ಇವಾಗ ಬಿಡಿ
4: ಯಾರ ಅವಶ್ಯಕತೆ, ನನ್ ಮಗಳಿಗೊಂದ್ ಸೆಟ್ಲ್ ಮಾಡದ್ನಾ, ಹಾಕದ್ನ ನೆಮ್ಮದಿ ಆಗಿತ್ತ, ಇಷ್ಟೇ ನನ್ ತಲೆಯಲ್ಲಿ ಕುತ್ಕೊಂಡಿರೋದು.
8: ಒಳ್ಳೆ ನಮ್ಮ ಅಮ್ಮ ಹೇಳ್ದಂಗ ಹೇಳ್ತೀರಾ ನಮ್ಮ ಅಮ್ಮ, ನಂಗೆ ನೀನು ಒಂದ್ ಮಾಡದ್ನ ನೆಮ್ಮದೇ ಓಡಾಡ್ಕೊಂಡಿತ್ತಿ ನನ್ ಮತ್ತೆ.
7: ನಿಮ್ ಹತ್ರ ಮಾತಾಡೋಣ, ಅದು ನಿಮ್ ಅಣ್ಣ ಹೇಳದ್ವಲ್ಲ ಕೋರ್ಟ್ ಅದೇ ನಮ್ದು ಅದಲ್ಲ, ಅವರು ನೋಟಿಸ್ ಕಳ್ಸಿರೋದು ಕರೆಕ್ಟ್ ಆಗಿ ತಿರ್ಗ ಸಾಂತಲ್ ನಾಯಕ್ ಆಗಿ ಕೂರ್ಸ್ಬಿಟ್ಟು ತಂದಿದ್ದೆ 4 ಎಕ್ರೆ 9 ಗಂಟೆ. ನಾನ್ ಕೊಟ್ಟಿಟ್ಟಿದ್ದೀನಿ. ಇವಾಗ ಅವ್ರೇನಂದ್ರೆ ನನ್ ಪ್ರಕಾರ ದಿಶಾಂಕ್ ಅಪ್ಪಲ್ ತೋರಿಸ್ತಾ ಇದೆ ನಮ್ಮ ಹೆಸರುಗಳೇ, ಈಗ ಮಾರಿರೋರ ಹೆಸರು 2 ಗುಂಟೆ ಅದೆಲ್ಲ ಇದೆ ನೋಡಿ, ಅವ್ರದೆಲ್ಲ ತೋರಿಸ್ತಾ ಇದೆ. ಅಂದ್ರೆ ಪಾಣಿ ತೆಗೆದ್ರೆ ಸಾಂತಲ್ ನಾಯಕ್ ಬಂದ್ರೆ
4: ಹೆಸರು ತೆಗೆದು
7: ಈಗ ನಿಂತ 30 ವರ್ಷದಿಂದ ಇಷ್ಟು ಜನ ಬದಲಾವಣೆ ಆಗಿದ್ದಾರೆ. ಇವಾಗ ತಿರ್ಗಾ ಹಿಂದೆ 30 ವರ್ಷ ಹಿಂದೆ ಸತ್ತೋಗಿರೋನ್ ಮಾಡಿದ್ದೀರಂದ್ರೆ ಏನ್ ಪುರಾವೆ ಇಟ್ಕೊಂಡ್ ಮಾಡಿದೀರ ನೀವು?
4: ಎಲ್ಲ ಕ್ಲಿಯರ್ ಮಾಡ್ಕೊಳ್ರಿ ಅಭಿಶ್ವರೇ, ಮುಂದಕ್ ಮುಂದಕ್ ಹೋಗ್ತಾ ಹೋಗ್ತಾ ಜಮೀನ್ ಇನ್ನೂ ಪ್ರಬಲೆ.
7: ನಿಮ್ ತರ ಎಲ್ಲ ಆಗೋಗಿದೆ ಅಂದ್ರೆ ನಿನ್ನೇನ್ ಬಿಡಿ,
4: ಏನೋ ಒಂದ್ ಇಷ್ಟಿಕೊಳಕ್ ಆಗಿಲ್ವಲ್ಲ ಅಂದ್ರೆ ನಮ್ ತಾತನ್ ನಮ್ಮ ತಾತ ನಮ್ಮ ಹತ್ರ ಆಗದು ಏನೋ
7: ಏನಂದ್ರೆ ನೀವು ಓಡಾಡಿ
4: ರಾಮಾಯಣ ಇಲ್ಲ ಯಜಮಾನ್ರ ಮನೇಲಿ ಇದ್ರೆ ಅದರದೇ ಆದ ಒಂದ್ ಇದಿರತ್ತೆ, ಏನ್ ಮಾಡಕ್ ಆಗಲ್ಲ.
7: ಅಲ್ಲ ಇವ್ರ ಮಾಡ್ತೀರ ನೀವು,
4: ನನ್ ಮಗಳು ಹೂ ಅಂದ್ಬಿಡ್ತಲ್ಲ ಮೇಲೆ ನಾನ್ ಬರೋದು ಹೂ 12 ಗಂಟೆ ಆಗೋಯ್ತು, ಅಡಿಗೆ ನೀವು ಶುರು ಮಾಡ್ಬೇಕಾಗಿ ಹೋಗಿ
8: ಬನ್ರಿ ಮುಗಿಸ್ಬಿಡು
4: ಮಾತಾಡ್ತಿದ್ರಲ್ಲ ಮಾತಾಡ್ಬಿಟ್ಟು ನಾನ್ ಸುಮ್ನೆ ಇದ್ದೆ.
8: ಮಾತಾಡ್ತಾರೆ ದಿನ ಎಲ್ಲ ಮಾತಾಡ್ತೀವಿ ಮೇಡಮ್.
4: ಮಗಳಿಗೋದಕ್ಕೆ ಏನ್ ಕೂತಿದ್ದಿಲ್ಲ ಅಂದ್ರೆ ಬರ್ತಾನೆ ಇದ್ದಿಲ್ಲ. ಇದೇ ಅಂಬೇಶ್ವರ ಇವತ್ತು ಬೇಡಲ್ಲ ಸೋಮವಾರ ನೋಡ್ಕೊಂಡು
7: ಚೇತನ್ ಸಿಗ್ಬೇಕಲ್ಲ ಪಾಪ ಬಿಡು
4: ಚೇತನ್ ಎಲ್ಲ ಮುಗಿಸ್ಬಿಡಿ ನನ್ನ ಮನೆ ನೋಡ್ಕೋತೀನಿ.
8: ಹಂಗಿಲ್ಲ
4: ಅಣ್ಣ ಅಪ್ಪ ಹಲೋ
6: ಹೇಳ್ಪಾ
4: ಮನೇಲಿ ಇದ್ರು ಅಂದ್ರೆ ಹೇಳು
6: ಹೂ
4: ಪೂಜೆ ಪೂಜೆಗಿದ್ರು ನಿಮ್ ಚಿಕ್ಕಮ್ಮನು ಮಾಡ್ಬಿಟ್ಟಿದ್ಲು ಇವತ್ತು ಲಕ್ಷ್ಮೀ ದೇವಮ್ಮ ಇವತ್ತು ಪೂಜೆ ಅಂತ ಕೊತ್ತರ ನಿನ್ನಲ್ಲಿ ಏನೋ ಈ ಸತಿಯಿಂದ ಶುರು ಮಾಡೋರಂತೆ ಏನೋ ಮಾಡ್ಕೊಂಡ್ಲೆ
6: ಹೇಳ್ಪಾ
4: ಇಲ್ಲ ಪೂಜೆ ಮಾತಿನ ದೇವಸ್ಥಾನ ಹೋಗಿ ಬಂದ್ವಿ ಮನೇಲಿ ಪೂಜೆ ಮಾಡಿದ್ವಿ ಅವ್ರು ಏನೋ ಮೋಷನ್ ಹೋಗಿಲ್ಲ ನಿನ್ನೆ ಟ್ಯಾಬ್ಲೆಟ್ ಹಾಕೊಂಡಿದ್ರು ಇವತ್ತೇನೋ ಇತ್ತಲ್ಲ ಅದಕ್ಕೆ ಮಜ್ಜಿಗೆ ನೀರು ಕೊಡಮ್ಮ ಅಂತ ಮಗಳಿಗೆ ಹೇಳ್ಬಿಟ್ಟು ಬರಡ ಆಫೀಸ್ ಅಲ್ಲಿ ಒಂಚೂರು ಕೆಲಸ ಇತ್ತು ಅಂತ ಹಿಂಗೆ ಬಂದ್ವಿ ಬೂದಿಗೊಡೆ ಹೊಸದಾಗಿ ಅಂತ ಹೊಸದಾಗ ನಿನ್ ಊರಲ್ಲಿ ಇದೀವಪ್ಪ ನಾವು ಪ್ರಪಂಚ ಮಾಡಿದಾಗ ಇರು ಅಂದ್ರೆ ನಾವ್ ಆಗದೆ ಹಾಕಲ್ಲ ಅನ್ನಕತ್ತ ತಿಂತೀವೋ ಬಿಡ್ತೀವ ಅದ್ ಬೇಕಿಲ್ಲ ಓನ್ನಂತೆ ನಾನು ಇದ್ದಿಲ್ಲ ನಾನು ವಾಕ್ ಮಾಡೋಗಿ ಈ ಕಡೆ ಬಂದಿದ್ದೆ ಉದಿ ಅಣ್ಣ ನಾನು ಈ ಕಡೆ ಬಂದಿದ್ದೆ ಅವ್ರ ಆ ಕಡೆ ತೋಟದ ಕಡೆ ಬಂದ್ರು ಏನ್ ಹೊಸ ಹೊಸದಾಗಿ ಯಾವತ್ತು ಇಲ್ದಿದ್ದು ಹಂಗೆ ಹಿಂಗೆ ಅಂದಂತೆ ಬುದ್ಧಿ ಇದ್ದು ಮಾತಾಡ್ತಾನ ಲಾಯರ್ ಬುದ್ಧಿ ಇಲ್ದಿರ ಮಾತಾಡ್ತಾನ
8: ಟೆಂಪರೇಚರ್
4: ಮಾಮನ್ ಮೇಲೆ ಏನ್ ಹೊಸ ಹೊಸದಾಗಿ ಅಲ್ಲಿ ಹೋಗ್ಬೇಕನ್ನೋದೇನು ಅದೆಲ್ಲ ಹೇಳಮ್ಮ ತಂಗು ಅಂದಂತ ಕಾರ್ ಎಲ್ಲ ನಿಲ್ಲಿಸ್ತೀವೋ ಇನ್ನೇನ್ ಮಾಡ್ತೀವೋ ಅವ್ರಗ್ ಹತ್ರ ಒದ್ದಾಡ್ಬೇಕು ನನ್ ತೋಟ ಆ ಕಡೆ ಇದ್ದ ಬನ್ನಿ ಮಾಮನು ಸೊಸೆ ಈ ಕಡೆಯಿಂದ ಬಂದ್ಲು ಅವಾಗ ಕಾಲ್ ಮಾಡಿ ಸರಿ ಪನ್ನ ಇದೇನ್ ಸ್ವಲ್ಪ ಐತಿ ರೆಕಾರ್ಡ್ ಐತೆ ಮುಗಿಸ್ಕೊಂಡು ಹಂಗ್ ಮಾಡ್ತೀನಿ ಓಕೆ ಬಾಯ್ ಯಾವಾಗ್ಲೂ ಹೋಗ್ಬಿಡ್ತಾ ಈ ಸತಿ ಹೋಗಲ್ಲ ತೀರ್ಮಾನ ಮಾಡ್ಕೊಂಬತ್ತೀನಿ ಈ ಸತಿಯಿಂದ ತವ್ರ ಮನೆಗೆ ಲಿಮಿಟ್ ಆಗಿ ಹೋಗ್ಬೇಕು ಜಾಸ್ತಿ ಹೋದ್ರೆ ಮರ್ಯಾದೆ ಇರಲ್ಲ ಮೂರು ಸೊಸೆಗಳಿದ್ದಾರೆ ಮಾಡ್ಕೊಳಕ್ ಅಷ್ಟ ಏನ ನಾವು ಹೋಗೆಲ್ಲ ಮಾಡ್ಕೊಟ್ರೆ ನಮ್ ದೊಡ್ಡ ಎಷ್ಟು ಕೋಪ ಬರುತ್ತೋ ಮಿಸಸ್ಗೆ ಬಾಧೆ ಆಗುತ್ತೆ ಅಂತ ನಾಳೆ ಎಲ್ಲ ನೋಡಿದ್ದೆ ಇನ್ನೆಲ್ಲ ನಾವು ಮುಗಿಸ್ಕೊಂಡು ಒಂದೊಂದೇ ಸೈಡ್ ಹಾಕೊಂಡು ನೆಮ್ಮದಿಯಾಗಿರ್ಬೇಕು ಮಾಕ್ರಿ ಮಾಕ್ರಿ ಮಾಸ್ಟ್ ಯಾರ್ದು
8: ಅಕ್ಕಿಗಳ ಚಿಲಿಪಿಲಿ ಎಲ್ಲ ಬರ್ತದೆ
4: ಸುಜಲ್ ಬೇಗ ಬಾ ನೀರ್ ಬರ್ತಾ ಇದೆ
8: ಬರುತ್ತೆ ಸ್ಟಾರ್ಟಿಂಗ್ ಬರುತ್ತಿದ್ದಾರೆ. ಆದ್ರೆ ಇಷ್ಟೊಂದು ಉತ್ಸಾಹ ಬೇಕೆ? ನಮ್ಮ ಗ್ರಾಮದಲ್ಲಿ ನಲ್ಲಿ ನೀರು ಬರುವುದೀಗ ಹೊಸದೇನಲ್ಲವಲ್ಲ.
9: ಹೊಸದಲ್ಲ ನಿಜ, ಆದ್ರೆ ಒಳ್ಳೆಯ ಸಂಗತಿ ಅಂದ್ರೆ ದಿನವೂ ಸ್ವಲ್ಪ ಸಂಭ್ರಮಿಸಬೇಕಲ್ಲವೇ.

0: ಪ್ರತಿಯೊಂದು ಮನೆಯವರು ಹೀಗೆ ಯೋಚಿಸಿದ್ರೆ ನಮಗೆ ಖಂಡಿತ ನೀರಿನ ಕೊರತೆ ಉಂಟಾಗುತ್ತದೆ.
1: ಅಯ್ಯೋ ಬಿಡಿ, ಭೂಮಿಯಲ್ಲಿ ಎಷ್ಟೊಂದು ನೀರಿದೆ, ಎಷ್ಟೊಂದು ಮಳೆ ಆಗುತ್ತದೆ. ನೀವು ಇಬ್ಬರು ಎರಡು ಬಕೆಟ್ ನೀರು ಚೆಲ್ಬಿಟ್ರೆ ಏನು ಚಿಂತಿಸುವಂತಿಲ್ಲ.
2: ಸುಜಲ್
1: ಇಲ್ಲೇನ ಸ್ವಲ್ಪ ಅಲ್ಲ.
0: ಹಾ ಇಲ್ಲಿ.
1: ಅಯ್ಯೋ ಬಿಡಿ, ಭೂಮಿಯಲ್ಲಿ ಎಷ್ಟೊಂದು ನೀರಿದೆ, ಎಷ್ಟೊಂದು ಮಳೆ ಆಗುತ್ತದೆ.
0: ಹಾ ಬರುತ್ತಲ್ಲ, ಯಾಕೆ ಮೇಡಮ್ ನಿಮ್ಗೆ?
3: ಹಾ ಇದೆಲ್ಲ
0: ಹಾ ಅಲ್ಲ ಅದು
3: ಕಾಮನ್
1: ವರ್ಡ್ಸ್ ಹಂಗೆ
3: ಬಂದ್ಬಿಡುತ್ತೆ.
1: ಅಯ್ಯೋ
0: ಅಲ್ಲ್ರಿ, ಹಾಡೇ ಬರ್ತದೆ.
1: ಅದು ನೀನೇ ಹೇಳ್ಬೇಕಾಗತ್ತೆ ಲಾಸ್ಟ್ಗೆ.
0: ಅಯ್ಯೋ ಬಿಡಿ,
1: ಅಯ್ಯೋ
0: ಅದು ತ್ರೋಟ್ ಮುಚ್ಕೊಳ್ಳಿ.
1: ಅಯ್ಯೋ ಬಿಡಿ, ನೀರಿ ಭೂಮಿಯಲ್ಲಿ ಎಷ್ಟೊಂದು ನೀರಿದೆ, ಮಳೆ ಆಗುತ್ತದೆ.
0: ಎಷ್ಟೊಂದು ನೀರಿದೆ, ಎಷ್ಟೊಂದು ಮಳೆ ಆಗುತ್ತಿದೆ.
1: ಮತ್ತೆ ಸ್ಟಾರ್ಟ್. ಅಯ್ಯೋ ಬಿಡಿ, ಭೂಮಿಯಲ್ಲಿ ಎಷ್ಟೊಂದು ನೀರಿದೆ, ಎಷ್ಟೊಂದು ಮಳೆ ಆಗ್ತದೆ. ನೀವಿಬ್ಬರು ಎರಡು ಬಕೆಟ್ ನೀರು ಬಗ್ಗೆ ಚಿಂತಿಸಿರ್ಬೇಕಿಲ್ಲವೇ? ಚಿಂತಿಸಿದ್ರಲ್ಲವೇ,
0: ಇಬ್ರು ಎರಡು ಬಕೆಟ್ ನೀರಿನ ಬಗ್ಗೆ ಚಿಂತಿಸುತ್ತಿದ್ದೀರಲ್ಲ, ಯೋಚನೆ ಮಾಡ್ತಿದ್ರಲ್ಲ, ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ.
1: ಯೋಚನೆ ಮಾಡ್ತೀನಿ.
0: ಹಾ ಚಿಂತಿಸ ಗಿಂತಿಸ ಅವೆಲ್ಲ ಬೇಡ. ಪೆನ್ ಕೊಡಿ ಮೇಡಮ್. ಯೋಚಿಸ್ತಿದ್ದೀರಲ್ಲ,
1: ಯೋಚಿಸುತ್ತಿದ್ರಂತ.
0: ಯೋಚಿಸುತ್ತಿದ್ದೀರಲ್ಲ, ಅದೇ ನಂಗೆ ಬರೆದು ಬಿಟ್ರೆ
1: ಅಲ್ಲೇ ಇಲ್ಲಿ ಯೋಚಿಸುತ್ತಿದ್ದೀರಲ್ಲ.
3: ಸುಜಲ್, ನೀನು ಹೇಳಿದ್ದು ನನ್ನನ್ನು ಒಂದು ವಿಷಯದ ಬಗ್ಗೆ ಯೋಚಿಸುವಂತೆ ಮಾಡಿತ್ತು.
0: ಹೇಳು ಏನದು? ಒಂದ್ ಪೇಜ್ ಮುಗಿತು. ಅದೇ
3: ನೀರನ್ನು ಉಳಿಸಿ ಎಂದು ನಾವು ಪದೇ ಪದೇ ಹೇಳುತ್ತೇವೆ, ಆದ್ರೆ ನಮ್ಮ ಮನೆಯ ನಲ್ಲಿಗೆ ಬರುವ ನೀರು ನಿಜವಾಗಿ ಎಲ್ಲಿಂದ ಬರುತ್ತಿದೆ?
0: ಮ್ಯೂಸಿಕ್ ಕುತೂಹಲ. ಅದೇ ಮುಖ್ಯವಾದ ಪ್ರಶ್ನೆ. ಇಂದಿನ ಕತೆ ಅಲ್ಲಿಂದಲೇ ಆರಂಭವಾಗುತ್ತದೆ. ಮನೆಯ ನಲ್ಲಿಯಿಂದಲ್ಲ ನಮ್ಮ ಗ್ರಾಮದ ನೀರು ಆರಂಭವಾಗುವ ಜಲಮೂಲದಿಂದ.
3: ಅಂದ್ರೆ ನಮ್ಮ ನೀರಿನ ಮೂಲದಿಂದಲೇ?
0: ಹೌದು, ಸರಿಯಾಗಿ ಅರ್ಥ ಮಾಡಿಕೊಂಡೆ.
1: ಅಯ್ಯೋ ಈಗ ಇವರು ನನ್ನನ್ನು ಕೆರೆ ಬಾವಿ ಕೊಳವೆಗಳತ್ತ ಅಲೆದಾಡಿಸುತ್ತಿದ್ದಾರೆ.
0: ನೀನು ನಮ್ಮ ಜೊತೆಯಲ್ಲೇ ಬರಬೇಕು. ನೆಕ್ಸ್ಟ್ ಭಾಗ ಎರಡು ಅಷ್ಟೇನೆ ಹೋಗ್ಬಿಡ್ತಾ. ನಲ್ಲಿಯ ಹಿಂದಿನ ಕತೆ.
3: ಏನಿದೆ
0: ಹೆಜ್ಜೆಗಳು?
1: ಹೆಜ್ಜೆಗಳು
0: ಸೌಂಡ್ ಕಳ್ಸಿದೀನಲ್ಲ, ಅದನ್ನೇ ಹಾಕ್ರಿ ಮೇಡಮ್.
3: ನಮ್ಮ ಗ್ರಾಮದಲ್ಲಿ ಕೊಳವೆ ಬಾವಿಯಿಂದ ನೀರು ಬರುತ್ತಿದೆ, ಆದ್ರೆ ಬೇರೆ ಗ್ರಾಮಗಳಲ್ಲಿ ಇಲ್ಲಾಂದ್ರೆ
0: ಬೋರ್ವೆಲ್ ಅಂತ ಬರ್ಕೊಂಬಿಡಿ ಮೇಡಮ್, ನಮ್ಗೆ ಪ್ರೊನೌನ್ಸಿಯೇಷನ್ ಈಸಿ ಆಗ್ಬಿಡ್ತದೆ. ಕೊಳ ಎಲ್ಲ ಬೋರ್ವೆಲ್, ಕೊಳವೆ ಬಾವಿ ಬೋರ್ವೆಲ್ ಅಂತ ಹಾಕೊಂಡ್ಬಿಡ್ರೆ. ನಮ್ಮ ಗ್ರಾಮದಲ್ಲಿ ಬೋರ್ವೆಲ್ ನಿಂದ ನೀರು ಬರುತ್ತದೆ, ಈ ಸಿಂಪಲ್ ಆಗ್ಬಿಡ್ತದೆ.
3: ಬೋರ್ವೆಲ್ ಅಲ್ಲ, ನನ್ಗೂ ಬರಲ್ಲ
0: ಸುಮ್ಮನೆ. ಕೊಳವೆ ಬಾವಿ ಹೇಳ್ರಿ.
3: ನಮ್ಮ ಗ್ರಾಮದಲ್ಲಿ ಕೊಳವೆ ಬಾವಿಯಿಂದ ನೀರು ಬರುತ್ತದೆ, ಆದ್ರೆ ಬೇರೆ ಗ್ರಾಮದಲ್ಲಿ ಬಾವಿ, ಚೆಲುಮೆ, ನದಿ, ಕೆರೆ ಅಥವಾ ದೂರದ ಪ್ರದೇಶದಿಂದ ತರಲಾಗುವ ನೀರೇ ಮೂಲವಾಗಿರಬಹುದು.
0: ಹೌದು, ನೀರು ಪೂರೈಸುವ ಯೋಜನೆಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಎಲ್ಲೆಡೆ ಒಂದೇ ಸತ್ಯವಿದೆ. ಜಲಮೂಲ ಸುರಕ್ಷಿತವಾಗಿದ್ದಾಗ ಮಾತ್ರ ನಲ್ಲಿಯಲ್ಲಿ ನೀರು ನಿರಂತರವಾಗಿ ಹರಿಯುತ್ತದೆ.
1: ಅಯ್ಯೋ ಅಂತರ್ಜಲವೆಲ್ಲ ಭೂಮಿಯಲ್ಲೇ ಇದೆ, ಪಂಪ್ ಮಾಡ್ತಲೇ ಇರಿ.
0: ಅದೇ ದೊಡ್ಡ ತಪ್ಪು ದೂಷಿಕಾ. ನಾವು ನಿರಂತರವಾಗಿ ನೀರನ್ನು ಹೊರತೆಗೆದು ಅದು ಮತ್ತೆ ಭೂಮಿಯೊಳಗೆ ಇಂಗುವಂತೆ ಮಾಡದಿದ್ದರೆ ಅಂತರ್ಜಲ ಮಟ್ಟ ಕುಸಿಯುತ್ತದೆ.
3: ಅಂದ್ರೆ ಮಳೆ ನೀರು ಹರಿದು ಹೋಗಲು ಬಿಡಬಾರದು, ಅದರ ಒಂದು ಭಾಗವಾದರೂ ಭೂಮಿಯೊಳಗೆ ಇಂಗಬೇಕಲ್ಲವೇ?
0: ಹೌದು, ಅಗತ್ಯವಿರುವ ಕಡೆ ಗ್ರಾಮಸ್ಥರೆಲ್ಲರೂ ಸೇರಿ ಮಳೆ ನೀರು ಕೊಯ್ಲು ಮಾಡಬಹುದು, ಅಂತರ್ಜಲ ಮರುಪೂರಣಕ್ಕೆ ಕ್ರಮ ಕೈಗೊಳ್ಳಬಹುದು ಮತ್ತು ಸ್ಥಳೀಯ ಜಲಮೂಲಗಳನ್ನು ಪುನರುಜ್ಜೀವನಗೊಳಿಸಬಹುದು.
3: ಉದಾಹರಣೆಗೆ ಗ್ರಾಮದ ಕೆರೆಯನ್ನು ಕಾಪಾಡುವುದು, ಜಲಮೂಲದ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡುವುದು, ಇಂಗು ಗುಂಡಿಗಳನ್ನು ನಿರ್ಮಿಸುವುದು ಮತ್ತು ಮಳೆ ನೀರನ್ನು ಸಂಗ್ರಹಿಸುವುದು.
0: ಸರಿಯಾಗಿದೆ, ಆದರೆ ಪ್ರತಿಯೊಂದು ಗ್ರಾಮದ ಪರಿಸ್ಥಿತಿಯೂ ವಿಭಿನ್ನವಾಗಿರುತ್ತದೆ, ಆದ್ದರಿಂದ ಪರಿಹಾರಗಳು ಸ್ಥಳೀಯ ಅಗತ್ಯಗಳಿಗೆ ಹೊಂದಿಕೆಯಾಗಿರಬೇಕು ಮತ್ತು ಸೂಕ್ತ ತಾಂತ್ರಿಕ ಮಾರ್ಗದರ್ಶನದೊಂದಿಗೆ ಕೈಗೊಳ್ಳಬೇಕು.
1: ಮಳೆ ಬಂದಾಗ ಎಲ್ಲವೂ ತಾನಾಗಿಯೇ ತುಂಬಿಕೊಳ್ಳುತ್ತದೆ, ಇಷ್ಟೆಲ್ಲ ಕಷ್ಟಪಡುವ ಅಗತ್ಯವಿದೆಯೇ?
3: ಮಳೆ ಕಡಿಮೆಯಾದ್ರೆ
1: ಆಗ
3: ನೀರು ಭೂಮಿಯೊಳಗೆ ಇಂಗುವ ಬದಲು ಹರಿದು ಹೋದ್ರೆ
0: ನಾವು ಹೊರತೆಗೆದ ನೀರು ಮತ್ತೆ ಮರುಪೂರಣವಾಗಿ ನಾವು ಇದು ಹೆಂಗಿದೆ ಗೊತ್ತಾ? ಅಲ್ಲ, ನೀವು ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡತ್ತರ. ನಾವು ಹೊರತೆಗೆದ ನೀರು ಮತ್ತೆ ಮರುಪೂರ್ಣವಾಗಿ

0: ಹಾಗಾದಿದ್ದಾರೆ?
1: ಸರಿ ಸರಿ, ನನ್ಗೆ ಅರ್ಥವಾಯ್ತು. ಈ ಪ್ರಶ್ನೆಗಳ ಸುರಿ ಮೇಲೆ ಫಸ್ಟ್ ನಿಲ್ಸಿ. ಫಾಸ್ಟ್ ಹೋಗ್ತೈತೆ ವಾಯ್ಸ್ ಎಲ್ಲ. ಏ ದೂಷಿಕ, ಸ್ವಲ್ಪ ಫಾಸ್ಟ್ ಆಗಿರ್ಲಿ, ಸುಮ್ನೆ ಗಲೀಜ್ ಮಾಡೋಳಗ.
0: ಸ್ವಲ್ಪ ನಾಟಕೀಯ ವಿವಾಹ.
1: ಜಲಮೂಲದಲ್ಲಿ ನೀರಿದ್ರೆ ಮಾತ್ರ ಸಾಕೆ?
0: ಇಲ್ಲ, ಜಲಮೂಲವನ್ನು ಸ್ವಚ್ಛವಾಗಿಯೂ ಸುರಕ್ಷಿತವಾಗಿಯೂ ಕಾಪಾಡಬೇಕು.
1: ಅಂದ್ರೆ ಅದರ ಸುತ್ತ ಕಸ ಇರಬಾರ್ದು, ಕೊಳಚೆ ನೀರು ನಿಂತಿರಬಾರ್ದು, ಮತ್ತು ನೀರನ್ನು ಕಲುಷಿತಗೊಳಿಸುವ ಯಾವುದೇ ಅಂಶ ಇರಬಾರ್ದು ಅಲ್ವೇ?
0: ಖಂಡಿತ. ಇನ್ನೊಂದು ಮುಖ್ಯವಾದ ವಿಷಯವೂ ಇದೆ. ನಮ್ಮ ಗ್ರಾಮದಲ್ಲಿ ಎಷ್ಟು ನೀರು ಲಭ್ಯವಿದೆ ಮತ್ತು ನಿಜವಾಗಿ ಎಷ್ಟು ನೀರು ಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು.
1: ಮನೆ ಆದಾಯ ಮತ್ತು ಖರ್ಚಿನ ಲೆಕ್ಕ ಇರುವಂತೇನಾ?
0: ಹೌದು, ಅದೇ ರೀತಿ ನೀರಿನ ಲೆಕ್ಕವೂ ಇರಬೇಕು. ಎಷ್ಟು ನೀರು ಲಭ್ಯವಿದೆ, ಎಷ್ಟು ಬಳಸುತ್ತಿದ್ದೇವೆ, ಬೇಸಿಗೆಯಲ್ಲಿ ಪರಿಸ್ಥಿತಿ ಹೇಗಿರುತ್ತದೆ, ಮುಂಗಾರು ಮಳೆಯ ನಂತರ ಜಲಮೂಲದಲ್ಲಿ ಏನು ಬದಲಾವಣೆಯಾಗಿದೆ?
1: ಅಂದ್ರೆ ನಮ್ಮಲ್ಲಿ ಲಭ್ಯವಿರುವ ನೀರಿಗೆ ಅನುಗುಣವಾಗಿ ಅದನ್ನು ಬಳಸಬೇಕು.
0: ಹಾಗೆಯೇ ಮುಂದಿನ ಋತುವಿನ ಅಗತ್ಯಗಳಿಗೂ ಮುಂಚಿತವಾಗಿ ಸಿದ್ಧರಾಗಿರಬೇಕು. ಇವಾಗ ನಡೀತಾರೋ ಸಿಚುಯೇಷನ್
1: ಅಷ್ಟೇ.
0: ಇಲ್ಲಿ ನೈಜ ಗ್ರಾಮದ ಅನುಭವ, ಗ್ರಾಮ ಪಂಚಾಯತಿಯ ಪ್ರತಿನಿಧಿ ಅಥವಾ ಸ್ಥಳೀಯ ತಂತ್ರಜ್ಞರು ಎರಡು ಮೂರು ನಿಮಿಷದ ಮಾತನ್ನು ಸೇರಿಸಬೇಕು. ಉದಾಹರಣೆಗೆ, ನಮ್ಮ ಗ್ರಾಮದಲ್ಲಿ ಬೇಸಿಗೆಯ ಸಮುದಾಯಗಳ ಜಲಮೂಲ